ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯದ ಶುಭ ನಮನಗಳನ್ನು ತಿಳಿಸುತ್ತಾ, ನಿಲಯದ ಇಂದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ ಮೊದಲ ದಿನ ಅಂದರೆ 1ನೆಯ ತಾರೀಖು ಸೋಮವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58.41. ಆತ್ಮೀಯರೇ, ತಮ್ಮನ್ನೆಲ್ಲ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳಿಗೆ ಹಾರ್ದಿಕವಾಗಿ ಸ್ವಾಗತಗೈಯುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ. ಇದೀಗ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿ. ಈ ಬೆಳಿಗ್ಗೆ ಇನ್ನು ಮುಂದೆ ಎಂದಿನಂತೆ ನಮ್ಮ ನಿಲಯದಿಂದ 6:10 ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿಬರುವುದು. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಗಿರಿಶಾಪತಿ ಎನ್.ಎಂ. ಅವರು. 6:35 ಕೇಳಲಿದ್ದೀರಿ ನಮ್ಮ ಕೇಂದ್ರದಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ. ನಂತರ 6:40 ಮೂಡಿ ಬರಲಿದೆ ಜನಪದ ಸಂಗೀತ ಕಾರ್ಯಕ್ರಮ. ಇಂದು ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:45, 8:30 ಹಾಗೂ 9:30 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:00 ಎಂದಿನಂತೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರದ ನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ಮಧ್ಯಾಹ್ನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ವನಿತಾ ವಿಹಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ. ಮಧ್ಯಾಹ್ನ 1:00 ಪ್ರಗತಿಪಥ ಪಿಎಂ ಸುರಕ್ಷಾ ಭೀಮಾ ಯೋಜನೆ ಕುರಿತು ಮಾಹಿತಿ. 1:20 ಹಾಗೂ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಆತ್ಮೀರೆ, ಇಂದು 5:00 ನಮ್ಮ ನಿಲಯದಿಂದ ಸವಿಗಾನ ಮಧುರ ಗೀತೆಗಳ ಗಾಯನ ಮೂಡಿಬರುವುದು. 6:10 ಚಿಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು. ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅವರಿಂದ ಮಾಹಿತಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಜನಪದ ಕಾರ್ಯಕ್ರಮ ವೈವಿಧ್ಯ ಕೇಳಿಬರುವುದು. ಇದರಲ್ಲಿ ಕರಪಾಲ ಮೇಳ ಕಥಾಭಾಗ 1 ಬಿಲ್ವಶೇಖರ ವಿಲಾಸ ಪ್ರಸ್ತುತಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

ರಾತ್ರಿ 10 ಗಂಟೆಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆತ್ಮೀಯರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ವಂದನ ಭಕ್ತಿಮಯ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಆತ್ಮೀಯರೇ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ ಕ್ರಿಯಾಚರಣೆಗಳ ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು ಮೂರು ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನು ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮೊಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು

0: ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂಧಳದಂತೆ ನಮ್ಮ ಸಮಸ್ತ ವಿಶ್ವವನ್ನು ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ಮುಂದಿನದಾಗಿ ರೈತರಿಗೆ ಸಲಹೆ ಕಾರ್ಯಕ್ರಮ ಮೂಡಿಬರುವುದು.
4: ಎಲ್ಲ ರೈತ ಬಾಂಧವರು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವರಾಜ್ ಕಾಂಬ್ಳೆ ಅಂತ. ನಾನು ಕೃಷಿ ವಿಷಯದ ಧಾರವಾಡದ ಅಧೀನದಲ್ಲಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಮಣ್ಣಿನ ಒಂದು ವಿಷಯದಲ್ಲಿ ನಾನು ವಿಷಯ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ 2026 ಹಂಗಾಮಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಸಂಸ್ಥೆ ಮತ್ತು ಸಾವಯವ ಪ್ರಮಾಣಿತ ಸಂಸ್ಥೆಯ ವತಿಯಿಂದ ಪ್ರಮಾಣಿಸಿದಂಥ ಬೀಜಗಳು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಲಭ್ಯವಿವೆ. ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಒಂದು ವಿಜಯಪುರದ ಈ ಒಂದು ಫಾರ್ಮಿನಲ್ಲಿ ಎರಡು ಬೀಜಗಳು ಲಭ್ಯವಿವೆ. ಮೊದಲನೇದಾಗಿ ಹೇಳಬೇಕಂತಂದರೆ TS3R ಅಂತೀವಿ, ಆ ಒಂದು ತಳಿಯು ಸಹ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯವಿದೆ. ಈ ತಳಿಯನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಮಡ್ಡಿ ಜಮೀನುಗಳಿಗೆ ನಾವು ಈ ಒಂದು ತಳಿಯನ್ನು ಶಿಫಾರಸು ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಮಧ್ಯಮದ ಮಣ್ಣಿನ ಆಳವನ್ನು ಹೊಂದಿರತಕ್ಕಂಥ ಭೂಮಿಗೆ ಸಹ ನಾವು ಏನು ಮಾಡ್ತೀವಪ್ಪ ಅಂತಂದರೆ TS3R ಬೀಜವನ್ನು ರೆಕಮೆಂಡೇಷನ್ ಮಾಡ್ತೀವಿ. ಈ TS3R ಅನ್ನೋ ಬೀಜಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಶಿಲೀಂದ್ರನಾಶಕಗಳಿಂದ ನಾವು ಬೀಜೋಪಚಾರವನ್ನು ಮಾಡಿದ್ದೀವಿ. ಈ ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ನಾವು ಶಿಡಿ ರೋಗ ಅಥವಾ ಈಗ ಏನು ನೆಟೆ ರೋಗ ಅಂತೀವಲ್ಲ, ಆ ಒಂದು ರೋಗವನ್ನು ನಾವು ಬೀಜೋಪಚಾರಗಳ ಮುಖಾಂತರ ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಈ ನಮ್ಮ TS3R ಬೀಜವನ್ನು ಬಿತ್ತಕ್ಕಂಥ ರೈತರು ಏನು ಮಾಡಬೇಕಂತಂದರೆ ಸುಮಾರು 4 ಫೀಟ್ಗಳ ಸಾಲುಗಳನ್ನು ಬಿಟ್ಕೋಬೇಕು. ಬಿಟ್ಕೊಂಡ ನಂತರ ತಾವು ಏನು ಮಾಡಬೇಕಂತಂದರೆ ಈ ನಮ್ಮ TS3R ಬೀಜವನ್ನು ತಾವು ಬಿತ್ಕೋಬೇಕು. ಈ ತಳಿಯನ್ನು ಬಿತ್ತಿದ ರೈತ ಬಾಂಧವರು ತಾವು ಏನು ಮಾಡ್ಕೋಬೇಕಂತಂದರೆ 20 ದಿನಗಳ ನಂತರ ಈ ಹೆಚ್ಚಾದ ಗಿಡಗಳಂತೀವಲ್ಲ, ಅಂದರೆ ಸುಮಾರು ಗಿಡದಿಂದ ಗಿಡಕ್ಕೆ ತಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ 1 ಫೀಟಿನ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾಕಂತಂದರೆ ಈ ಒಂದು TS3R ಬಿತ್ತಿದಂಥ ರೈತರು ಏನಾಗುತ್ತೆ ಅಂತಂದರೆ ಬರೀ ಭತ್ತದ ರೀತಿಯಲ್ಲಿ ತಾವು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಈ ಒಂದು ತೊಗರಿ ಬೀಜವನ್ನು ನೀವು ಬಿತ್ತಾ ಇದ್ದೀರಿ, ಆ ರೀತಿ ಆಗ್ಬಾರ್ದು. ಯಾಕಂತಂದರೆ ಈ ಒಂದು ತೊಗರಿಗೆ ಏನಂತೀವಲ್ಲ ನಾವು ಅಧಿಕ ಪೋಷಕಾಂಶಗಳನ್ನ ಬೇಕಾಗುತ್ತವೆ ಇದಕ್ಕೆ ದೊಡ್ಡದಾಗಬೇಕಂತಂದರೆ. ಆದ್ದರಿಂದ ತಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನು ಮಾಡಬೇಕಂದ್ರೆ ಸುಮಾರು 1 ಫೀಟಿನ ಅಂತರವನ್ನು ಕಾಯ್ಕೊಂಡ್ರೆ ನೀವು ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆಯ ಇಳುವರಿಯನ್ನು ತಗೋಬಹುದು. ಅದೇ ರೀತಿಯಾಗಿ ಎರಡನೇ ವರೈಟಿ ಆದಂಥ GRG 152 ವರೈಟಿ ಸಹ ನಮ್ಮ ಒಂದು ಕೇಂದ್ರದಲ್ಲಿ ಲಭ್ಯವಿದೆ. ಈ ಒಂದು ತಳಿಗೆ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ನಾವು ಸೂಕ್ಷ್ಮ ಜೀವಿಗಳ ಒಂದು ಗೊಬ್ಬರಗಳಿಂದ ನಾವು ಒಂದು ಬೀಜೋಪಚಾರವನ್ನು ಮಾಡಿದ್ದೀವಿ. ಈ ತಳಿಯನ್ನು ನಾವು ರೈತರಿಗೆ ಏನು ಹೇಳ್ತೀವಪ್ಪ ಅಂತಂದರೆ ತಾವು ಅಧಿಕ ಮಣ್ಣಿನ ಆಳವನ್ನು ಇರತಕ್ಕಂಥ ಭೂಮಿಗೆ ಆಗಲಿ ಅಥವಾ ಮಧ್ಯಮದ ಆಳದಲ್ಲಿ ಇರತಕ್ಕಂಥ ಭೂಮಿಗೆ ನಾವು ಈ ಒಂದು ತಳಿಯನ್ನು ಶಿಫಾರಸನ್ನು ಮಾಡಿದ್ದೀವಿ. ಈ ತಳಿಯನ್ನು ಬಿತ್ತಕ್ಕಂಥ ರೈತರು ಏನು ಮಾಡಬೇಕಂದ್ರೆ ಸುಮಾರು 4-5 ಫೀಟ್ಗಳ ಸಾಲುಗಳನ್ನು ಬಿಟ್ಕೋಬೇಕು. ಬಿಟ್ಟ ನಂತರ ತಾವು ಈ GRG ವರೈಟಿಯನ್ನು ಹಾಕಿಕೊಳ್ಳಬೇಕು. ಅದೇ ರೀತಿಯಾಗಿ ಹಾಕಿದ ಮೇಲೆ ಸುಮಾರು 20 ದಿನಗಳ ನಂತರ ತಾವು ಏನು ಮಾಡಬೇಕಪ್ಪ ಅಂತಂದರೆ ಗಿಡದಿಂದ ಗಿಡಕ್ಕೆ 1 ಫೀಟಿನ ಅಂತರವನ್ನು ಕಾಯ್ಕೋಬೇಕು. ಇಲ್ಲಾಂತಂದರೆ ನೀವು ಒಂದು ಒಳ್ಳೆಯ ಇಳುವರಿನ ತಗೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಅದೇ ರೀತಿಯಾಗಿ ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ರೈತ ಬಾಂಧವರ ಹತ್ರ ನಾನು ಇನ್ನೊಂದು ಸಲ ರಿಕ್ವೆಸ್ಟ್ ಏನು ಮಾಡ್ಕೊಳ್ದಪ್ಪ ಅಂತಂದರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಈ ಎರಡು ತಳಿಗಳು ಲಭ್ಯವಿದ್ದು ಇದರ ಒಂದು ಲಾಭವನ್ನು ತಾವೆಲ್ಲ ಪಡೆದುಕೊಳ್ಬೇಕಂತ ಹೇಳಿ, ಅದೇ ರೀತಿಯಾಗಿ ಇನ್ನೂ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಂತಪ್ಪ ಅಂತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ನೀವು ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನನ್ನ ಮೊಬೈಲ್ ಸಂಖ್ಯೆ 861-866-7839. ಧನ್ಯವಾದಗಳು.

ಆತ್ಮೀಯರೇ, ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ದೊಡ್ಡ ಪದಗಳು ವೀರೇಶ್ ಉಮೇಶಪ್ಪ ಬಡಿಗೇರ್ ಹಾಗೂ ತಂಡದವರಿಂದ.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು,

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ವೀರೇಶ್, ಉಮೇಶಪ್ಪ ಬಡಿಗೇರ್ ಹಾಗೂ ತಂಡದವರಿಂದ ದೊಡ್ಡಾಟದ ಪದಗಳು ಪ್ರಸಾರವಾದವು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ FM ಕೇಂದ್ರವನ್ನ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಅಲ್ಲೇ ಹಾಕೊಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ.
3: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.
0: ಆಕಾಶವಾಣಿ ವಿಜಯಪುರ ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರಸಾರವಾಗಲಿದೆ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಸಮಯ 7:02:05. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೇ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನ

0: ಶಿಕ್ಷಣವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ಗೆಲುವು ಸಾಧಿಸಿ ಸತತ 2 ಬಾರಿಗೆ ಕಪ್ ಜಯಿಸಿತು. 20 crore ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 overs 155 runs ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 overs 5 ನಷ್ಟಕ್ಕೆ 161 runs ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 runs ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 runs ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7 ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ CDS ನೂತನ ಮುಖ್ಯಸ್ಥರಾಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27 ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29 ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ SS ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:16:05. ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಬರಲಿರುವ ಭಾವಗೀತೆಯನ್ನು ಹಾಡಿದ್ದಾರೆ ಅರ್ಚನಾ ಉಡುಪ ಅವರು.

ಭಾವಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮ ಮೂಡಿಬಂದದ್ದು ಆಕಾಶವಾಣಿಯ ವಿಜಯಪುರ.

0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು.
1: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
0: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
1: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
0: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
1: ಮೊಬೈಲ್ ಸಂಖ್ಯೆ 9620127000.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ. ಸಾಲಿ ಏನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
9: ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ. ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ.
8: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ. ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ. ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ, ನೀ ಈಗ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕ್ಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲತ್ರ ಸಾಲಿನ ಒಂತೆರ್ದಂಗ.
10: ಒಂದರ ಮೇಲೊಂದರಂತೆ
11: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ

ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಹಾಸಾಧ್ವಿ ಮಲ್ಲಮ್ಮ ಚಿತ್ರದಿಂದ ಇದ್ದ ಕೆಲವು ಗೀತೆಗಳು.

0: ಆಕಾಶವಾಣಿ ವಿಜಯಪುರ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದೀಗ ಮೊದಲಿಗೆ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಪ್ರಸಾರವಾದ ಮಹಾಸಾಧ್ವಿ ಮಲ್ಲಮ್ಮ ಚಿತ್ರದ ಗೀತೆಗಳನ್ನು ಹಾಡಿದ ಕಲಾವಿದರು ಮಧು ಬಾಲಕೃಷ್ಣ, ಚಿತ್ರ ಎಂಡಿ ಪಲ್ಲವಿ, ಸಂಗೀತ ಕಟ್ಟಿ ಹಾಗೂ ಸಂಗಡಿಗರು. ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೊಂದು ಪ್ರಕಟಣೆ ಇದೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-0.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸಿನಿಮಾ ಕಥೆ ಚಿತ್ರದಿಂದ ಎರಡು ಗೀತೆಗಳು ಪ್ರಸಾರವಾದವು. ಗೀತೆಗಳನ್ನು ಹಾಡಿದ ಗಾಯಕರು ಬಿ ಆರ್ ಛಾಯಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಬೆಳ್ಳಿ, ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ಈ ಲೋಕ ನೀನಿಲ್ದೆ ಶೂನ್ಯ. ಐ ಲವ್ ಯು, ಐ ಲವ್ ಯು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿಯ ವಿಜಯಪುರ FM ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಪ್ರಕಟಣೆಗಳು.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620127000.
3: ಸ್ಕೂಲ್ ಎಲ್ಲ ಏನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇನ್ನು ಮುಂದೆ ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
6: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
7: ನೋಡ ತಮ್ಮ, ಈಗ ವಯಸ್ಸದ, ವಯಸ್ಸಿನಾಗ ಮದುವೆ ಮಾಡ್ಕೋಬೇಕು. ಮಾಡ್ಕೊಲಿಕ್ಕೆ ಅಂದ್ರೆ ಮತ್ತೆ ಮುಂದೆ ಆದರೆ ವಯಸ್ಸು ಹೋದ್ರೆ ಮದುವೆ ಮತ್ತು

0: ಹುಡುಗ್ಯಾರು ಸಿಗುವುದಿಲ್ಲ, ಹೀಗೆ ಮಾಡ್ಕೋಬೇಕು. ನೀವು ಅಲ್ಲಿ ಅಂತಿ, ಮತ್ತೆ ಹೆಂಗೆ ಮಾಡೋದು ಅದಕ್ಕೆ?
1: ಬೇಡಪ್ಪ ನಂಗೆ ಮದುವೆ ಬೇಡ, ನಾ ಹಂಗೆ ಅರಾಮ. ಈಗ ನಾ ಸ್ವತಂತ್ರ ಅದೀನಿ, ಆರಾಮ ಅದೀನಿ. ನನಗೆ ಮದುವೆ ಗಿದ್ವಿ ಇದು ಹೆಂಡತಿ ಮಕ್ಕಳು ಇದು ಹಚ್ಚಕ್ಕೆ ಹೋಗಲ್ಲ, ನಂಗೆ ಭಾರ ಆಗ್ತೈತಿ. ನಾ ನೋಡ್ಕೊಳಂಗಿಲ್ಲ, ನನಗೆ ಬೇಡ ಬೇಡ, ಸುಮ್ಮನೆ ಹಿಂಗೆ ತಿರುಗಾಳ ಆರಾಮ ಇರ್ತೀನಿ.
0: ಹಂಗಿರಲ್ಲಪ್ಪ, ಅಂದ್ರೆ ನಾವು ಈಗ 8 ದಿವಸ ಅವ್ರು ನಿನಗೆ, ಮುಂದೆ ನಿನಗೆ ಸಂಸಾರ ನಡೆಸೋರು ಬೇಕಲ್ಲ, ನಾವು ಅವಪ್ಪ 8 ದಿವಸ ಅವರು
1: ಇರ್ತೀರಿ. ನಾ ಮುಂದೆ ಹೆಂಗಾರು ಮಾಡ್ಬೋದೇನ್ರಿ? ನೀವು ಯಾಕೆ ಚಿಂತೆ ಮಾಡ್ತೀರಿ? ಅವ ನೀವು ಆರಾಮಿರ್ ನೋಡೋದಿಲ್ಲ, ನಿಮ್ಗೆ ಸಾಕು ನಮ್ಗೆ ಅಷ್ಟೇ. ನಾ ಹಂಗೆ ತಿರುಗಾಳವ ಆರಾಮ.
0: ಮುಂದಿನ ಲೈಫ್ ನೋಡ್ಕೋಬೇಕು, ಹಂಗೆ ಆಕಿತ್ತು.
2: ಏನು ಏನು ನಡೆಸಿರಪ್ಪ, ಏನು ಏನೋ ಒದರಾಡಕತ್ತಿರಲ್ಲ, ಏನೋ ಗಲಾಟೆ
1: ಬರ್ಬೇಕು.
0: ಏನಿಲ್ಲರಿ, ಮಗ ಒಟ್ಟು ಮದ್ವೆ ಮಾಡ್ಕೊಳಕ್ ಒಲ್ಲೆ ಅನ್ಲಕತ್ತಾನೆ ರೀ, ವಯಸ್ಸಾಗೈತಿ, ವಯಸ್ಸಿನಾಗ ಮದ್ವೆ ಮಾಡ್ಕೋಬೇಕು. ಮತ್ತು ವಯಸ್ಸು ಮೀರ್ತಂದ್ರೆ ಮತ್ತು ಹುಡುಗಿಯರನ್ನು ಯಾರು ಕೊಡೋದಿಲ್ಲ, ಮತ್ತು ಮದ್ವೆ ಆಗೋದೂ ಭಾಳ ಸಮಸ್ಯೆ ಆಕೈತಿ ರೀ. ಈಗ ವಯಸ್ಸಾಗೆ ಮಾಡಿದ್ದು ಮದ್ವೆ ಮಾಡ್ಕೊ ಅಂತ ಹೇಳಾಗಿತ್ತು ರೀ. ಅವ ಒಲ್ಲೆ ಅನ್ಲಕತ್ತಾನೆ,
2: ಏನ
0: ಅವ್ನ ಕಾಲ ಮೇಲೆ ಅವ ನಿಂದಿರ್ತಾನಂತಾನೆ, ಯಾವಾಗ ನಿಂದಿರ್ತಾವ ಅನ್ಕತ್ತಾನ ಮಾಡ್ಕೊ ಅಂತ ಹೇಳಾಗ್ತಿವಿ ರೀ.
1: ಈಗ ನೋಡ್ರಿ ಅಂಕಲ್, ಜಾಬ್ ಸಿಗೋದು ನನಗೂ ಟೆಂಪ್ರವರಿ ಕೆಲಸ ಮಾಡ್ತೀನಿ ರೀ, ಟೆಂಪ್ರವರಿ ಮಾಡ್ತೀನಿ ರೀ, ಪಗಾರ ಅಷ್ಟಕ್ಕೆ ಅಷ್ಟೇ ಐತ್ರಿ. ಈಗ ಮತ್ತೆ ನೋಡಿದ್ರೆ ಇವ್ರು ಯಾವುದೋ ಕನ್ಯಾ ಐತಿ ಮಾಡ್ಕೊ ಮಾಡ್ಕೊ ಅನ್ನತ್ತಾರೆ. ನನಗೆ ಏನಂತ್ರಿ, ಎಲ್ಲ ನಮ್ಮ ದೋಸ್ತರು ಕೆಲವರು ಲಗ್ನ ಆಗ್ಯಾರಿ, ಅವ್ರ ಸಂಸಾರ ಕೆಲವೊಬ್ರು ಡೈವರ್ಸ್ ಆಗ್ಯಾವ, ಕೆಲವು ಸಂಸಾರ ಹಾಳಾಗ್ಯಾವ್ರಿ. ಅದು ನೋಡಿ ನಮಗೂ ಅಜ್ಜಿಗೆ ಹುಟ್ಲಾತ್ರಿ, ಸುಮ್ ಬ್ಯಾಳೆ ಬೇಡಪ್ಪ, ಅದಕ್ಕೆ ನಿರ್ಧಾರ ಮಾಡೇನ್ರಿ, ಇವರು ಒಬ್ಬರೇ ಲಗ್ನ ಆಗಂತ.
0: ಸುಮ್ ಒಳಗಿಂದದ ಮಾಡಂತಂದ್ರೆ ಮಾಡ್ಕೊಳಕ್ ತಯಾರಿಲ್ಲ ರೀ. ಮತ್ತೆ ಮುಂದದು ಒಳಗಿಂದ ಅದ, ಅಕ್ಕನ ಮಗಳೇ ಅದಾಳ, ಸುಮ್ ಮಾಡ್ಕೊ ಅಂದ್ರೆ ಮಾಡ್ಕೊಳಕ್ ತಯಾರಿಲ್ಲ ರೀ.
2: ಹುಡುಗಿ
0: ಚಲೋ ಅದ್ರಿ, ಇವನೇ ಒಲ್ಲೆ ಅನ್ಲಕತ್ತಾನ್ರಿ. ನೀವು ಜರ ಹೇಳಿ ಸರ್, ಬುದ್ಧಿ ಮಾತು ಜರ ಹೇಳಿದ್ರೆ ಬರೋಬ್ಬರ ಆಕೈತ್ರಿ.
2: ಮಾಡ್ಕೊ ಅನ್ನಂದ ಏನು ಇದು ಆಗಲ್ಲ, ನೌಕರಿ ಬರಬೇಕು ಅವಾಗ ಮಾಡ್ಕೋಬೇಕು ಅಂದ್ರೆ ವಯಸ್ಸು ಹೋಗ್ತಾವ ನೋಡ್ರಿ. ಈಗ ವಯಸ್ಸು ಇರ್ಬೇಕಾದ್ರೆ ಮಾಡ್ಕೊ, ಮತ್ತೀಗ ನಾಳೆ ನಿಮ್ಮ ತಂದೆ ತಾಯಿಯವರಿಗೆ ಅವ್ರಿಗಿನ ಹೆಲ್ಪ್ ಆಗ್ತದೆ, ಮನೆಗೆ ಸಸಿ ಬಂದಂದ್ರೆ ಸ್ವಲ್ಪ ಅವರಿಗೆ ವಯಸ್ಸಾದವ್ರಿಗೆ ಅನುಕೂಲ ಆಗ್ತದೆ. ನೀ ಜಲ್ದಿ ಮದುವೆ ಮಾಡ್ಕೊಂಡೆ ಅಂದ್ರೆ ಚಲೋ, ಮತ್ತು ನಿನಗೂ ಮುಂದೆ ಫ್ಯೂಚರ್ನಾಗ ಏನಾತಂದ್ರೆ ನೀ ಜಲ್ದಿ ಮದುವೆ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಹುಡುಗರು ಅವ್ರು ಹೆಣ್ಣರೇ ಹುಟ್ಟಲಿ ಗಂಡರು ಹುಟ್ಟಲಿ ಅವ್ರು ನಿಮ್ಮ ಕೈಗೆ ಬರ್ತಾರೆ. ನಿಮ್ಮ ವಯಸ್ಸು ಮುಗಿಯತನ ಅವರು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ, ಅವಾಗ ನೀ ಆರಾಮಿರ್ಬೋದು. ಹ್ಞೂ, ಮತ್ತು ನೀ ಹಿಂಗೆ ಕುಂತಿ ಅಂದರೆ ನೀ ಪೂರಾ ಏಜ್ ಆದಮೇಲೆ ಕನ್ಯಾನೂ ಯಾರು ಕೊಡೋಂಗಿಲ್ಲ, ಆಮೇಲೆ ಲೇಟಾಗಿ ಮದುವೆ ಆಯಿತು ಅಂತಂದರೆ ಮುಂದೆ ಮಕ್ಕಳನ್ನು ಲೇಟಾಗಿ ಹುಟ್ಟುತ್ತಾವೆ. ಲೇಟಾಗಿ ಹುಟ್ಟಿದ್ಮೇಲೆ ನಿನ್ನ ವಯಸ್ಸು 60-65 ಆದಾಗ ಮಕ್ಕಳಿನ LKG UKG ಹೋಲಕತ್ತು ಅಂತಂದ್ರೆ ಅವಾಗ ಅವು ದೊಡ್ಡವಾಗಿ ಕೈಗೆ ಬರೋದು ಯಾವಾಗ, ನಿನಗೆ ಹೆಲ್ಪ್ ಮಾಡೋದು ಯಾವಾಗ, ಹೀಗೆಲ್ಲ ಸಮಸ್ಯೆ ಆಗಿಬಿಡ್ತದೆ. ಅದಕ್ಕೆ ನಿಮ್ಮ ಪಪ್ಪ ಏನು ಹೇಳತ್ತಾರೆ ಅದು ಬರಾಬರಿ ಐತಿ. ಈಗ ಪ್ರೈವೇಟ್ ಕೆಲಸ ಮಾಡತ್ತಿಲ್ಲ ಹೆಂಗೂ, ಈಗ ಎಷ್ಟು ಬಂದಟ್ಟು ಬರ್ತದೆ ಅವ್ರದ್ದು ಪೆನ್ಷನ್ ಬರ್ತದೆ, ಎರಡಕ್ಕೂ ಕೂಡಿ ಇದು ಮಾಡೋದು, ಚಂದಾಗಿ ಸಂಸಾರ ಮಾಡ್ಕೊಂಡು ಹೋಗೋದು.
1: ನನಗೆ ಹೆಂಗೆ ಐತ್ರಿ ಅಂಕಲ್, ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಅವ್ರ ಪೆನ್ಷನ್ ಅವ್ರಿಗೆ ಇರಲಿ.
2: ಹ್ಞೂ, ಇಲ್ಲ ಡಿಪೆಂಡ್ ಆಗೋದು ಬೇಡ. ಈಗ ನೀ ಎಷ್ಟು
1: ಪಗಾರ ಮೇಲೆ ನಾ ನಡೆಸ್ಬೇಕು.
2: ಹಾಂ, ಅದೇ ಈಗ
1: ನನಗೆ ಯಾರಿಗೂ ಬೇಡಲಾರ್ದೆ ನಡೆಸ್ಬೇಕು ನಂದು ರೀ, ಆ ಶಕ್ತಿ ಬರುತ್ತಾನ ನಾ ಮದುವೆ ಮಾಡ್ಕೋಬಾರ್ದು ಅಂತ ನಿರ್ಧಾರ.
2: ಆ ಶಕ್ತಿ ಬರೋದ್ರಿಂದ ಹಂಗೆ ನೀ ಕೆಲಸ ಮಾಡ್ಕೊಂತ ಇದು ಮಾಡಿದ್ರೆ ಮದುವೆ ಮಾಡ್ಕೊಂಡ್ರೆ ಶಕ್ತಿ ಬರ್ತದೆ, ಹಂಗೇನಿಲ್ಲ. ಹ್ಞೂ, ಮದುವೆ ಮಾಡ್ಕೊಂಡ್ರೆ ಶಕ್ತಿ ಬರಬಾರ್ದು ಅಂತ ಐತೇನು. ಅವಾಗ ಮತ್ತೆ ಯಾವ್ದಾದ್ರು ಚಲೋ ಕೆಲಸ ನೋಡು, ಮತ್ತೆ ಅಕಸ್ಮಾತ್ ಗೌರ್ಮೆಂಟ್ ಬಂತು ಅಂದ್ರೆ ಮಾಡಕತ್ತಿ. ಮತ್ತೆ ಹುಡುಗಿನ ಕಲ್ತಿದ್ರೆ ಕಂಪ್ಯೂಟರ್ ಹುಡುಗಿಗೆಲ್ಲ ಗೊತ್ತಾಗ್ತಿದ್ ಅಂದ್ರೆ ಏನ್ರಿ ಒಂದ್ ಇದು ಮಾಡಕ್ ಬರ್ತದೆ,
0: 20,000 ಪಗಾರ ತರ್ತಾಳ್ರಿ.
2: ಮತ್ತೆ ಕಡೆಗೆ ಟ್ಯೂಷನ್ ಹೇಳಿದ್ರು ನಡೀತದಲ್ಲ, ಈಗೇನು LKG UKG 7ನೇ ತನಕ ಯಾರು ಟ್ಯೂಷನ್ ಹೇಳೋದ್ರ, ಮತ್ತೆ ಟ್ಯೂಷನ್ ಹೇಳಕ್ಕ ಅಲ್ಲೇ ನಿಮ್ಮ ಮನೆಗೆ ಟ್ಯೂಷನ್ ಹೇಳಿದ್ರೆ ಅರ್ನಿಂಗ್ ಬರ್ತದಲ್ಲ. ಹ್ಞೂ, ಮುಂದೆ ಒಬ್ರಿಗೊಬ್ರು ನಾಲೆಜ್ ಹೆಚ್ಚಾಗಿ ಯಾಕೆ ಚಲೋ ಆಗಬಾರ್ದು? ಹ್ಞೂ, ಮದುವೆ ಆದಮೇಲೆ ಎಷ್ಟೋ ಮಂದಿ ಚಲೋ ಆದವ್ರು ಅದಾರೆ. ಈಗ ನೀವು ಒಬ್ಬನೇ ಇದ್ದೆ ಅಂದ್ರೆ ನಿನಗೇನು ಇದು ಆಗಂಗಿಲ್ಲ, ಏ ನನಗೇನಪ್ಪ ಏನೋ ಇದು ಆಗಿಲ್ಲ, ಹಾಗೆ ಜವಾಬ್ದಾರಿ ಕಡಿಮೆ ಆಗ್ತದೆ. ಈಗ ಮದುವೆ ಮಾಡ್ಕೊಂಡಿದ್ರೆ ಜವಾಬ್ದಾರಿ ಹೆಚ್ಚಾಗ್ತದೆ, ಅವಾಗ ಮತ್ತೆ ಮನೆಯಾಗಿನವರಿಗೆ ಅನುಕೂಲ ಆಗ್ತದೆ ನೋಡು. ಮತ್ತು ಜಲ್ದಿ ಮಾಡ್ಕೊಳ್ಳೋದು ಭಾಳ ಚಲೋ
1: ಆರ್ಥಿಕ ಪರಿಸ್ಥಿತಿ ಅಲ್ರಿ, ಇದು ನಂದು ದುಡಿಮೆ ಕಡಿಮೆ ಐತಿ. ನಾ ಹಿಂದ ಸರಿ
2: ಇಲ್ಲ ದುಡಿಮೆ, ಈಗ ನೀ ದುಡಿತಲ್ಲ, ಮತ್ತೆ ಇನ್ನೊಂದ್ ಸ್ವಲ್ಪ ಅದ್ರಾಗ ಎಫರ್ಟ್ ಮಾಡು, ಅದು ಆತ. ನಾಳೆ ಹುಡುಗಿ ಬಂದ್ಮೇಲೆ ಆಕಿನೂ ಟ್ಯೂಷನ್ ಹೇಳು ಅಥವಾ ಕಂಪ್ಯೂಟರ್ ಕ್ಲಾಸ್, ಮತ್ತೆ ಯಾವ ಏನಾರ ಆತಾವ ತಂತಾನೆ ಬೆಳೀತದೆ ಎಲ್ಲ.
0: ಈಗ ನಿನ್ನ ದೋಸ್ತ ಗ್ಯಾರೇಜ್ ಮಾಡ್ತಾನವ, ಆದ್ರೂ ಅವ ಈಗ ಮದ್ವೆ ಮಾಡ್ಕೊಂಡಿಲ್ಲ.
1: ಹೌದಪ್ಪ, ಲಗ್ನ
0: ಮತ್ತೆ ಅವ ಗ್ಯಾರೇಜ್ನಾಗ ಎಟ್ಟು ಕಳಿಸ್ತಾನವ
1: ಕಡಿಮೆ
0: ಆದ್ರೆ ಅವ ಮಾಡ್ಕೊಂಡ ಅನ್ನೋದ್ರ ನೀ ಯಾಕೆ ಮಾಡ್ಕೊಳ್ಳೋದಿಲ್ಲ?
2: ಅದಕ್ಕೆ ಅವ್ರಿಗೆ ಏನಿರ್ತದ ಆಸೆ, ಹಿರಿಯರು ಇರ್ತಾರಲ್ಲ,
0: ನಾವು ಇರುತ್ತಾನೆ ಮಾಡ್ಕೊರಿ.
2: ಅದಕ್ಕೆ ಅವ್ರಿಗೆ ಏನಿರ್ತದ?

0: ಮಗನ ಲಗ್ನ ಮಾಡಬೇಕು,
1: ಹಾಂ
0: ಸೊಸಿ ಕರ್ಕೊಂಬರ್ಬೇಕು, ಮೊಮ್ಮಕ್ಕಳು ಆಡಿಸ್ಬೇಕು, ಹೀಗೆಲ್ಲ ಅವ್ರದ್ದು ಒಂದು ಇದು ಇರ್ತದೆ, ಆಸೆ ಇರ್ತದೆ.
1: ಹಾಂ
0: ಅದಕ್ಕೆ ನೀ ಏನು ಮಾಡ್ಬೇಡ, ನೀನೇ ನಾ ದುಡಿದ ಮೇಲೆ ಚಲೋ ಆದಮೇಲೆ ನೌಕರಿ ಬಂದಮೇಲೆ ಈಗೆಲ್ಲ ಬಿಟ್ಬಿಡು, ವಯಸ್ಸಂತೂ ಆಗೈತಿ ಈಗ. ಹಾಂ,
1: ಹಾಂ
0: ಅದಕ್ಕೆ ಅವ್ರಿಗಿನ ಹೆಲ್ಪ್ ಆಗ್ತದೆ, ಅವ್ರಿನಿಂದೊಂದು ಅಕ್ಷತೆ ಹಾಕಿ ಇದು ಮಾಡ್ಬೇಕಂತ ಆನಂದ
1: ಹಾಂ ರೀ
0: ನೋಡ್ಬೇಕಂತ ಅವ್ರದೈತಿ. ಈಗ ಅವರೆಲ್ಲ ದೋಸ್ತರು ಅದಾರ, ಅವರೆಲ್ಲ ಈಗ ಮತ್ತು ಮೊಮ್ಮಕ್ಕಳು ಕಂಡಾರ ಈಗ,
1: ಹೌದ್ರಂಗ.
0: ಅದಕ್ಕೆ ಅವರಿಗೆ ಆಸೆ ಇರ್ತದೆ, ಅವ್ರ ಒಳಗಿನ ಆಸೆ ಬೇರೆ ಇರ್ತಾವೆ.
1: ಹಾಂ
0: ನೀವೇ ಫೋರ್ಸ್ ಮಾಡಂತ ಇದು ಮಾಡಂಗಿಲ್ಲ, ಅವರು
1: ಹಾಂ ರೀ
0: ಒಳಗಿನ ಆಸೆ ಬೇರೆ ಇರ್ತದೆ. ಅವರಿಗೆ ಸ್ವಲ್ಪ ಇದು ಮಾಡಿ ಹ್ಞೂ ಅನ್ನು, ಮನೆಯಿಂದ ಮನೆಗೆ ಇರ್ತದೆ,
1: ಹಾಂ
0: ಹೊರಗಿಂದಾದ್ರೆ ಮತ್ತೆ ಬೇರೆ ಮನೆಗೆ ಮತ್ತೆ ಎಲ್ಲ ರಿಲೇಷನ್ದಾಗಿದ್ದಾಗ
1: ಹಾಂ ರೀ
0: ಚಲೋ ಆಗ್ತದೆ ಮಾಡಿರಿ. ಹಾಂ,
1: ಆಯ್ತು ರೀ ಅಂಕಲ್.
0: ಹ್ಞೂ ಹ್ಞೂ
1: ಅಪ್ಪ ಹೂ ಅನ್ಬಿಡಪ್ಪ ಮತ್ತೇನು ಮಾಡೋದು.
0: ಆಯ್ತು
1: ಹೌದು ರೀ,
0: ಮಾಡಿರಿ. ಮತ್ತೆ ಹಿಂಗೆ
1: ಆಯ್ತು ರೀ.
0: ಯುಗಾದಿ ಬರ್ತದೆ,
1: ಹ್ಞೂ
0: ಚಲೋ ದಿವ್ಸ ಇರ್ತದೆ.
1: ಆಯ್ತು ರೀ ಅಕ್ಕ, ಕೇಳ್ತೀನಿ ರೀ,
0: ಹಾಂ
1: ಕೇಳಿ ಅದು ಬಗೆಹರಿಸ್ಬಿಡೋಣ ರೀ. ಮತ್ತೆ
0: ಹಾಂ, ಒಂದು ದಿವಸ
1: ನೀವು
0: ಎಂಗೇಜ್ಮೆಂಟ್
1: ಎಲ್ಲರೂ
0: ಇದ್ರ
1: ಇದೆ.
0: ಪುಣ್ಯದಿಂದ ಮಾಡಿಬಿಡೋಣ ರೀ ಒಂದು
1: ಹಾಂ
0: ಹಣ,
1: ಮಾಡಿರಿ ಮತ್ತೆ ಮಾಡಿರಿ.
0: ಯಾಕಂದ್ರೆ
1: ನಿಮಗೂ ಎಲ್ಲ
0: ಅಲ್ಲ
1: ಅನುಕೂಲ
0: ಹಾಂ
1: ಆಗ್ತದೆ,
0: ಚಲೋ ಹಂಗೆ ಆನಂದನ ಲಗ್ನ ಆಯ್ತು ಅಂತೀವಿ
1: ಹ್ಞೂ
0: ನಾವು. ಓ, ಹೋಳಿಗೆ ಊಟ ಮಾಡಕ್ಕೆ ಬರ್ತದೆ. ಹಾಂ
1: ಆಯ್ತು ಆಯ್ತು
0: ಹಾಂ,
1: ಮಾಡೋಣ.
0: ಸರಿ ಸರಿ, ಓಕೆ.
2: ಈಗ ಒಂದು ನೀತಿ ಕಥೆ.

ಆತ್ಮೀಯ ಕೇಳುವರೆ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಬ್ಬ ಸಿರಿವಂತ ಒಂದು ನಾಯಿಯನ್ನ ಸಾಕಿದ್ದ. ತನ್ನ ಜೊತೆಗೆ ಅದಕ್ಕೆ ಸ್ನಾನ, ಊಟ, ತಿಂಡಿ ಎಲ್ಲವನ್ನೂ ಮಾಡಿಸ್ತಾ ಇದ್ದ. ಅದನ್ನ ಮಕ್ಕಳಿಗಿಂತ ಹೆಚ್ಚಾಗಿನೇ ಪ್ರೀತಿಸ್ತಾ ಇದ್ದ. ಆದ್ರೆ ಒಂದಿನ ಬೀದಿ ನಾಯಿಗಳು ಈ ನಾಯಿಯನ್ನ ವಿಹಾರಕ್ಕಂಥೇಳಿ ಸ್ಮಶಾನಕ್ಕೆ ಕರೆದುಕೊಂಡು ಹೋದ್ವು. ಈ ಶ್ರೀಮಂತ ನಾಯಿಯ ಕುರಿತು ಆ ಎಲ್ಲಾ ಬೀದಿ ನಾಯಿಗಳು ಹೀಗೆ ಹೇಳಿದ್ವು, ನಾವಿಲ್ಲಿ ಎಂತೆಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿಟ್ಟಿದ್ದೇವೆ ನೋಡು ಅಂತ ಕೊಳೆತು ನಾರುವ ಎಲುವಿನ ರಾಶಿಯನ್ನ ನಾವು ತೋರಿಸಿದ್ವು. ಅರೆ ಹೌದಲ್ಲ, ನಮ್ಮ ಯಜಮಾನ ಒಂದಿನಾನು ಇಂಥದ್ದನ್ನ ನನಗೆ ತೋರಿಸ್ಲೇ ಇಲ್ಲ ಅಂತ ಸಿರಿವಂತ ನಾಯಿ ಹೇಳ್ತು. ಹೀಗೆ ಹುಳುಗಳಿಂದ ಮೆತ್ತಿದ, ಒಣಗಿ ಹೋಗಿದ್ದ, ದುರ್ಗಂಧದಿಂದ ಕೂಡಿದ ಆ ಎಲುವಿನ ರುಚಿಯನ್ನ ಈ ಸಿರಿವಂತನ ನಾಯಿಯು ನೋಡಿ ಮನೆಗೆ ಬಂದು ಮಲಗ್ಬಿಡ್ತು. ಕನಸಿನಲ್ಲೂ ಆ ಎಲುವಿನ ರಾಶಿಯನ್ನೇ ಕಂಡು ಖುಷಿ ಪಡ್ತಾ ಇತ್ತು. ಬೆಳಿಗ್ಗೆ ಎದ್ದಾಗ ಸಿರಿವಂತನು ಎಂದಿನಂತೆ ನಾಯಿಗೆ ಸ್ನಾನ ಮಾಡಿಸಿ ಒಂದು ತಟ್ಟೆಯಲ್ಲಿ ಹಾಲು ಅನ್ನವನ್ನ ತಂದಿಟ್ಟ. ಆದ್ರೆ ನಾಯಿಯ ಮನಸ್ಸೆಲ್ಲ ಸ್ಮಶಾನದಲ್ಲಿ ಕೊಳೆತು ನಾರುವ ಎಲುವಿನಲ್ಲಿದ್ದಾಗ ಈ ಹಾಲು ಅನ್ನ ಅದಕ್ಕೆ ಹೇಗ್ ತಾನೇ ರುಚಿಸಿತು? ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮ್ಮನ್ಸು ಕೂಡ ಕೆಲವೊಂದ್ ಬಾರಿ ಇಂತಹ ಕೊಳಕು ವಸ್ತು ವಿಷಯಗಳ ಕಡೆಗೆ ಗಮನ ಕೊಡ್ತಾ ಇರ್ತದೆ. ಅದನ್ನ ನಾವು ನಿಯಂತ್ರಣದಲ್ಲಿಟ್ಕೊಂಡು ಬಾಳೋದೇ ಒಂದು ಉತ್ತಮವಾದಂತಹ ಜೀವನ. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್, ಚಂದ್ರಶೇಖರ್ ಪತ್ತಾರ್ ಹಾಗೂ ತುಕಾರಾಮ್ ಜಾಧವ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಶ್ರೋತೃ ಬಾಂಧವರೇ, ಇದೀಗ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೇವತಿ ಬಿಯವರು ಹಾಡಿರುವ ಭಾವಗೀತೆ ರಚಿಸಿದ್ದಾರೆ ಎಂ ರಾಘವೇಂದ್ರ ಅವರು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪುಟ್ಟು, ಏ ಪುಟ್ಟು, ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡಿ ನಿನಗಾಗಿ?
4: ಯಾಕೆ ಪುಟ್ಟು, ನನ್ ಕೂಡ ಮ

0: ಮಾತಾಡುದಿಲ್ಲ ನೀ.
1: ನಂಗೇನು ಬನ್ನಿ ತಂದಿದ್ ಬೇಡ ಬೇಡ. ಸರಿ ದೂರ.
0: ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿದ್ ನೋಡಿಲ್ಲ.
1: ನೀ ತಂದಿದ್ದೇನು ಬೇಡ.
0: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
1: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
0: ಏ ರಾಣಿ
1: ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗ ನೋಡಲ್ಲ. ಪಾಪು ಸೈ ತಳಕ ಮೊದ್ಲೋಗಿ ಕೈಯಾಗಿನ ಚುಟ್ಟ ಅನ್ನ.
0: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿ.
1: ನನ್ ಶಾನಿಯೇಪ್ಪ ಹಂಗ್ ಬಜನ.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರ ಗಾಯನದಲ್ಲಿ ದಿಲ್ ಏಕ್ ಮಂದಿರ್ ಹಿಂದಿ ಚಿತ್ರದಿಂದ ಇದ್ದ ಹಾಡು.

ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮ ಮೂಡಿಬಂದದ್ದು ಆಕಾಶವಾಣಿಯ ವಿಜಯಪುರ ಕೇಂದ್ರದಿಂದ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ.

0: ಆಗಿರಿ, ಜಾಗರೂಕರಾಗಿರಿ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಪ್ರಸಾರವಾದ ದೇವತಾ ಮನುಷ್ಯ ಚಿತ್ರದ ಹಾಡಿಗೆ ಧ್ವನಿಯಾದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರು.

ಚಿತ್ರರವರ ಕಂಠ ಸಿರಿಯಲ್ಲಿ ಲಾಲಿ ಚಿತ್ರದ ಗೀತೆಯೊಂದನ್ನು ಆಲಿಸಿದ್ರಿ. ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆಲಿಸೋಣ ಆಲಿಮನಿ ಚಿತ್ರದ ಗೀತೆಯೊಂದನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಗಳಲ್ಲಿ ಕೇಳಿ ಬರಲಿದೆಯಾ ಹಾಲುಂಡ ತವರು ಚಿತ್ರದೊಂದು ಗೀತೆ.

ಶ್ರೋತೃ ಬಾಂಧವರೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ FM ನಿಂದ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರೇ, ಇದೀಗ ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಸಮಯ ಆಗಿದೆ 10:02:15.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ 9:05-9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕೃಷಿ ಆಧಾರಿತ ರಾಷ್ಟ್ರಗಳಲ್ಲಿ ಭಾರತವು ಒಂದು. ಹೈನುಗಾರಿಕೆ ರೈತರಿಗೆ ನಿತ್ಯ ಆದಾಯ ನೀಡುವ ವೃತ್ತಿಯಾಗಿದೆ. ಕೆಲವೊಮ್ಮೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಪ್ರಕೃತಿ ವಿಕೋಪಗಳಿಂದ ರೈತರಿಗೆ ಬಹಳಷ್ಟು ನಷ್ಟವಾಗಬಹುದು. ಆದರೆ ಹಸು ಅಥವಾ ಎಮ್ಮೆಗಳಿಂದ ಪ್ರತಿದಿನ ದೊರೆಯುವ ಹಾಲು ರೈತರಿಗೆ ನಿತ್ಯದ ಆದಾಯವನ್ನು ಕೊಡುತ್ತೆ. ಆಗ ಗ್ರಾಮೀಣ ಕುಟುಂಬಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಮಹಿಳೆಯರು ಕೂಡ ಹೈನುಗಾರಿಕೆಯಲ್ಲಿ ಭಾಗವಹಿಸಿ ಸ್ವಾವಲಂಬಿಗಳಾಗಬಹುದು. ಹಾಲಿನ ಉತ್ಪನ್ನಗಳಾದ ಮೊಸರು, ಬೆಣ್ಣೆ, ತುಪ್ಪ ಮಾರಾಟದಿಂದ ಹೆಚ್ಚುವರಿ ಲಾಭ ಸಿಗುತ್ತೆ. ಹಾಗೆ ಪಶುಗಳ ಗೊಬ್ಬರ ಕೃಷಿಗೆ ಬಳಕೆಯಾಗುತ್ತೆ. ಹೀಗೆ ಅನೇಕ ರೈತ ಕುಟುಂಬಗಳು ಇಂದಿಗೂ ಹಾಲಿನ ಮೇಲೆ ಅವಲಂಬಿತವಾಗಿವೆ. ರೈತನ ಮನೆಯ ಬೆಳಕಿಗೆ ಕಾರಣವಾದ ಹಾಲು ಅವನ ಶ್ರಮಕ್ಕೆ ಪ್ರತಿದಿನ ಫಲ ನೀಡುವ ಸಂಪತ್ತು. ಹೀಗೆ ಹಸು, ಎಮ್ಮೆ, ಮೇಕೆಗಳು ಕೇವಲ ಪ್ರಾಣಿಗಳಲ್ಲ, ಒಂದು ಕುಟುಂಬದ ಬದುಕಿನ ಭರವಸೆ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ದೊರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದವರು ಹಂಸಲೇಖ.
1: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಮಾತೊಂದು ಹೀಗಿದೆ: ಸಾವಿನಾಚೆಗೆ ಏನಿದೆಯೋ ಏನಿಲ್ಲವೋ ಅದನ್ನು ಕಂಡವರಾರು, ಕಂಡರು ಹಿಂದಕ್ಕೆ ಬಂದು ಹೇಳಿದವರಾರು? ಸಾವಿನೀಚೆಯ ಬದುಕಂತೂ ನಮ್ಮೆದುರಿಗಿದೆ. ಅದನ್ನು ಪ್ರೀತಿಸುವುದನ್ನು, ಯಾವ ಪರದ ಪರದಾಟವೂ ಇಲ್ಲದೆ ಪ್ರೀತಿಸುವುದನ್ನು ನಾವು ಕಲಿಯೋಣ.
2: ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಗು.
1: ಈ ಜೀವನ ಶ್ರದ್ಧೆ ಎಲ್ಲಕ್ಕಿಂತ ದೊಡ್ಡದು. ಇರುವ ಬದುಕನ್ನು ಯಥಾವತ್ತಾಗಿ ಒಪ್ಪಿಕೊಂಡು ಬದುಕುವ ಧೈರ್ಯ.

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಕುರಿತು ಮಾತನಾಡ್ತಿದ್ವಿ. ಇಂದಿನ ಮತ್ತೊಂದು ವಿಶೇಷತೆ ಏನಿದೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷ ಜೂನ್ 1ರಂದು ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅಥವಾ ವಿಶ್ವ ಪೋಷಕರ ದಿನ ಎಂದು ಆಚರಿಸಲಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಕಣ್ಣು ತೆರೆದ ಕ್ಷಣದಿಂದಲೇ ನಮ್ಮ ಸುಖ ಸಂತೋಷ ಅಷ್ಟೇ ಅಲ್ಲ, ದುಃಖದ ಸಮಯದಲ್ಲೂ ಸದಾ ನಮಗೆ ಜೊತೆಯಾಗಿ ನಿಲ್ಲುವವರು ನಮ್ಮ ಪೋಷಕರು ಮಾತ್ರ. ಅದಕ್ಕೆ ಅಲ್ವಾ ತಾಯಿಯ ಪ್ರೀತಿ ಸಮುದ್ರದಷ್ಟು ಆಳವಾದದ್ದು, ಹಾಗೆ ತಂದೆಯ ಕಾಳಜಿ ಆಕಾಶದಷ್ಟು ವಿಶಾಲವಾದದ್ದು ಅಂತ ಹೇಳೋದು. ಬಹುಶಃ ಯಾವುದೇ ರೀತಿಯ ಪ್ರತಿಫಲವನ್ನು ಅಪೇಕ್ಷಿಸದೆ ಮಕ್ಕಳನ್ನು ಮಕ್ಕಳಾಗಿ ಪ್ರೀತಿಸೋದು ಅಂದರೆ ಅದು ನಮ್ಮ ಪೋಷಕರು ಮಾತ್ರ.

0: ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
1: ಅಪ್ಪ ಮತ್ತು ಅಮ್ಮ ಇಬ್ಬರು ಸದಾ ತಮ್ಮ ಮಕ್ಕಳ ಸಂತೋಷ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯದ ಬಗ್ಗೆ ಯೋಚಿಸ್ತಿರ್ತಾರೆ. ಮಕ್ಕಳು ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು, ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಎಂಬುದೇ ಅವರ ಕನಸಾಗಿರುತ್ತೆ. ಮಕ್ಕಳಿಗೇನಾದರೂ ಸಣ್ಣ ನೋವಾದರೂ ಸಹ ಪೋಷಕರ ಹೃದಯ ಕಳವಳಗೊಳ್ಳುತ್ತೆ. ಮಕ್ಕಳ ನಗುವಿನಲ್ಲಿ ತಮ್ಮ ಸಂತೋಷ ಹುಡುಕುವವರು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮೆಲ್ಲ ಕನಸುಗಳನ್ನು ತ್ಯಾಗ ಮಾಡಿ ಮಕ್ಕಳ ಬದುಕೇ ಎಲ್ಲಕ್ಕಿಂತ ದೊಡ್ಡದು ಎಂದು ಭಾವಿಸುವ ನಿಸ್ವಾರ್ಥ ಹೃದಯಗಳೇ ತಂದೆ ಮತ್ತು ತಾಯಿ.

0: ಸಮಯ ಆಗಿದೆ 10:16:50.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ.

ಮಕ್ಕಳು ಅಪ್ಪ ಅಮ್ಮನಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ಅಂದ್ರೆ ಅದು ಪ್ರೀತಿ, ಗೌರವ ಮತ್ತು ಒಳ್ಳೆಯ ನಡತೆ. ಅಮ್ಮ ನಮ್ಮ ಮೊದಲ ಗುರು. ನಮಗೆ ಮಾತನಾಡುವುದರಿಂದ ಹಿಡಿದು ಸಂಸ್ಕಾರ, ಪ್ರೀತಿ, ನಡತೆ ಎಲ್ಲವನ್ನೂ ಕಲಿಸೋದು ತಾಯಿ. ತನ್ನ ನೋವನ್ನು ಮರೆತು ಮಕ್ಕಳ ನಗುವಿನಲ್ಲಿ ಸಂತೋಷ ಕಾಣುವ ದೇವತೆ ಅಮ್ಮನಾದರೆ, ಅಪ್ಪ ನಮ್ಮ ಭವಿಷ್ಯಕ್ಕೆ ಬಲವಾದ ನೆರಳಾಗಿರ್ತಾನೆ. ತನ್ನ ಕಷ್ಟವನ್ನು ಮಕ್ಕಳಿಗೆ ತೋರಿಸದೆ ಕುಟುಂಬದ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ದುಡಿಯುವ ಮಹಾನ್ ವ್ಯಕ್ತಿ ಅಪ್ಪ. ಮಕ್ಕಳ ಕನಸು ನನಸಾಗಿಸಲು ತನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಆಲದ ಮರಳಂತೆ ನೆರಳ

ಆಗಿ ನಿಲ್ಲುವವ ಅಪ್ಪ. ಆದ್ದರಿಂದ ಇಂತಹ ಸ್ವಾರ್ಥವಿಲ್ಲದ ಪ್ರೀತಿ ನೀಡುವ ಪೋಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ವಿಶ್ವ ಪೋಷಕರ ದಿನ.

ಅನಿಸೋದಿಲ್ಲ. ಹಾಗಾದ್ರೆ ಮಕ್ಕಳಾದವರು ಬೇರೆ ಏನ್ ಮಾಡಬಹುದು ಅಂದ್ರೆ ಪೋಷಕರ ಮಾತಿಗೆ ಮೌಲ್ಯವನ್ನ ಕೊಡಬೇಕು, ಅವರ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಬೇಕು, ಅವರಿಗೆ ಸಮಯ ಕೊಡೋದು ಮತ್ತು ಕಾಳಜಿ ವಹಿಸೋದು. ಯಾಕೆ ಅಂದ್ರೆ ಮಕ್ಕಳ ಪ್ರೀತಿ ತುಂಬಿದ ಒಂದು ಮಾತು ಸಾಕಲ್ವಾ ಅವರ ಕಣ್ಣಲ್ಲಿ ಹೆಮ್ಮೆಯನ್ನ ಮೂಡಿಸೋದಕ್ಕೆ. ಅದೇ ಮಕ್ಕಳು ನೀಡಬಹುದಾದಂತಹ ಅಮೂಲ್ಯವಾದ ಕಾಣಿಕೆ. ಹೀಗಾಗಿ ಅಪ್ಪ ಅಮ್ಮ ಇಬ್ಬರು ನಮ್ಮ ಜೀವನದ ಎರಡು ಕಣ್ಣುಗಳು ಇದ್ದ ಹಾಗೆ. ಇವರಿಬ್ಬರ ತ್ಯಾಗದಿಂದಲೇ ನಮ್ಮ ಜೀವನ ಸುಂದರವಾಗಿರುತ್ತೆ. ಹೀಗಾಗಿ ದೇವರನ್ನ ನೋಡಬೇಕು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ತಂದೆ ತಾಯಿಯ ಪ್ರೀತಿಯಲ್ಲೇ ದೇವರ ರೂಪವನ್ನು ಕಾಣಬಹುದು ಅಲ್ವಾ?

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ ಸುಮಧುರ ಗೀತೆಗಳನ್ನ ಆಲಿಸಿದ್ರಿ. ಇಲ್ಲಿಗೆ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಬಂದೇ ಬಿಡ್ತು. ಪುನಃ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.

ಸಮಯ ಆಗಿದೆ 10:30:20. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಬ್ರಹ್ಮಚಾರಿ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆ, ಹಜರತ್ ಜೈಪುರಿಯವರ ಸಂಗೀತಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಾಥಿ ಚಿತ್ರದ ಗೀತೆ ಮುಕೇಶ್ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಅವರ ಸಾಹಿತ್ಯಕ್ಕೆ ನೌಷಾದ್ ಅವರ ಸಂಗೀತ.

ಬೇಟಿ ಬೇಟೆ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆಯನ್ನು ಆಲಿಸಿದ್ರಿ. ಹಜರತ್ ಜೈಪುರಿ ಅವರ ಸಂಗೀತಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ.

ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಪ್ನ ಅವಸ್ಥಿಯವರ ಕಂಠದಲ್ಲಿ ಆಲಿಸಿದ್ರಿ. ಸಮೀರ್ ಅವರ ಗೀತ ರಚನೆಗೆ ನದೀಮ್ ಶ್ರವಣ್ಣವರ ಸಂಗೀತ ನಿರ್ದೇಶನವಿತ್ತು.

ಮೊದಲಿಗೆ ಕೇಳಿ ಬೆಂಕಿಯ ಬಲೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಕನ್ಯಾರತ್ನ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸಮಯ ಆಗಿದೆ 11:15:10.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮೋಹನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ರಾಮಾಚಾರಿ ಚಿತ್ರದ ಗೀತೆ. ಮನು ಹಾಗೂ ಸಂಗಡಿಗರು ಹಾಡಿದ್ದಾರೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಬೆಂಗಳೂರು, ಸಮಯ 11:30.05. ಇನ್ನು ಮುಂದೆ ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: तो हमारा आज का प्रसारण यहीं पर समाप्त होता है, इसलिए मुझे यानी अजीत को
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार। उमंग उमंग उमंग
2: उमंग। ಇದುವರೆಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ.
3: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ

0: 2029 ಆರಂಭಿಸಿದ್ದು, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ ಎರಡನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ, ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗ ಆವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ ಒಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ

0: ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದು ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನು ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದು 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು

0: ಮಾಡದೆ ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ಮ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಹೋಮ್ ಸೈನ್ಸ್ ಮಾಡಿದೆ, ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗೆ. ಆಮೇಲೆ ಅದನ್ನ ಓದುವಾಗ್ನೆ ನನ್ಗೆ ಇಲ್ಲಿ ಆಕಾಶವಾಣಿ ಒಳಗೆ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ, ಅವಾಗ್ನೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೊಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ ಹೋಗ್ಬೇಕಾದ್ರು. ಸೊ ಹೋದ್ವಿ ಅವಾಗ, ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು, ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
1: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನು ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸ್ಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
0: ಹೌದು, ಸ್ವೀಡನ್ಗೆ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ಟರೆ ತಮ್ಮತನವನ್ನ ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗೆ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವು ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್, ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು, 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರೆ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
1: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
0: ಹೌದು, ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರೆ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜುಯೇಷನ್ ಸಹಿತ ಸ್ವೀಡಿಶ್ ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡುದು ಕಂಪಲ್ಸರಿ ಅದ. ಅಲ್ಲಿ
1: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೆ ಏನ್ ಅನಿಸ್ತು, ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ 2 ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗ್ ಒಂದ್ಸಲಕ್ಕ ಇದು ಪೂರ್ತಿ ಭಿನ್ನವಾದ ಭಾಷೆ.
0: ಹೌದು,
1: ಹೆಂಗ ಅನಿಸ್ತು?
0: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ಗೆ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ನಾಗ ಊ ಅಂತ ಓದ್ಬೇಕು ನೀವು ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರೆ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ. ಹಿಂಗ ಎಲ್ಲಾರು ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲರೂ ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲರೂ ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ. ಆದ್ರೆ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಅಂದ್ರನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬೇರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗೆ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸಿ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದೆ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರಿಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರೆ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು. ಎಲ್ಲರೂ ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕಂದ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
1: ಈಗ ತಮ್ಮ ಮಕ್ಕಳು ಅಲ್ಲೇ ಶಾಲೆಗಳಲ್ಲೇ ಕಾಲೇಜುಗಳಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದೆ, ಸ್ವೀಡಿಶೇ ಮೇನ್.
0: ಹೌದು,
1: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
0: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವು 2 ವರ್ಷಕ್ಕೆ ವಾಪಸ್ ಬರೋ ಯೋಜನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರೆ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲರೂ ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ

0: ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ ಬೆನಿಫಿಟ್ಸ್ ಅವ.
1: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ.
0: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೂಡುದು ಇಲ್ಲ. ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ ಅದ್ರೊಳಗ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರ. ಕತ್ತಲದಾಗ ರಿಫ್ಲೆಕ್ಟರ್ ಜಾಕೆಟ್ ಹಾಕೋದಾರ ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರ ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 89 ವರ್ಷಕ್ಕೆ ನೀವು ಎಲ್ಲರೂ ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನ್ ನಿಮ್ಗೆ ಏನೋ ಹೇಳದೆ ಅಂದ್ರೆ ಅದು ಸುಳ್ಳಿರಬಹುದು ಅನ್ನೋ ಇನ್ನೊಬ್ರಿಗೆ ಬರುವುದಿಲ್ಲ. ಅಷ್ಟು ಸೀದಾ ಸಾದ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸ ಸಂಸ್ಕೃತಿ ಒಳಗ. ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದು ಇದೆ ಅದ. ಆದ್ರೆ ಜೀವನ ಕಷ್ಟ ಅದ. ಅಂದ್ರ ಅದೇ ಕತ್ಲ ಸಲುವಾಗಿ, ಥಂಡಿ ಸಲುವಾಗಿ ಆಗ್ಲಿ,
1: ನಿಮಗೆ ಅಲ್ಲಿ ಹೋದ ತಕ್ಷಣ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
0: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ. ನಮ್ಗೆ ಹಿಂಗ ಬೇಕು ಅಂತಂದ್ ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತಿರ್ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೇಳಿಸಿರಿ, ಇದು ಪ್ರಶ್ನೆನೇ ಇಲ್ಲ. ಸೀದ್ ತಗೋತಾರ, ಹೌದು ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸು ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನು ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
1: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
0: ಅದೇ
1: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗೀವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
0: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದು ಒಂಚೂರು ದುಃಖದ ವಿಷಯ ಅದ. ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ. ಅವಾಗ ಅವ್ರಿಗೆ ಇದ್ ಕೊಡ್ತಾರ, ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದಬಹುದು, ಸೋಷಿಯಾಲಜಿ ಓದಬಹುದು, ಸೈಕಾಲಜಿ ಓದಬಹುದು, ಹಿಂಗ. ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗ್ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ
1: ಡಿಗ್ನಿಟಿ
0: ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸು ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ, ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ ಅದು.
1: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
0: ಅನಿಸ್ತದ. ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದು ಅದು ಸ್ಟಾಕ್ ಹೋಮ್ ನಾಗ, ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದು ಸರವಣ ಭವನ ಆಗಿದೆ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕು ಏನ್ ಮಾಡಿದ್ರು. ಅದ್ರ ಸಾಮಾನ್ ಸಿಗ್ತಾವು ಇಲ್ಲಿ, ಎಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
1: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ.
0: ಹೌದು ಹೌದು, ಎಲ್ಲ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದನೇ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆ ಅವ, ಸಮುದ್ರದ, ಹಿಂಗಾಗಿ ಸೀ ಫುಡ್ಡೇ ಮೇನ್ ಅಲ್ಲಿ. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗ್ಯದ.
1: ಮತ್ತೆ ಪೊಲ್ಯೂಷನ್ ಹೇಗೆ?
0: ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು 1 ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದೆ, ಅದು ದಿವಸಕ್ಕ 100 ಗಟ್ಟಲೆ ಕ್ರೋನರ್ಸ್ ಒಳಗ್ ಬರ್ತದ. ಹಿಂಗಾಗಿ

0: ಸಾಮಾನ್ಯ ಮನುಷ್ಯಗ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, ಹತ್ರ ಬಸ್ ಸ್ಟಾಪ್ಸ್ ಇರ್ತಾವು. ಹಿಂಗಾಗಿ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಅದನ್ನ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರೆ ನಿಮ್ಗೆ ಹೆವಿ ಫೈನ್ ಬೀಳ್ತದೆ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
1: ಈಗ ಮಂಜುಳ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ.
0: ಹೌದು.
1: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ರಿ, ಇದ್ ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
0: ನಾವು ಹೋದ ಕೂಡಲೇ, ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ, ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ, ಇನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರು 100+ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಸಿಕ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದ್ ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ, ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು, ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
1: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
0: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರೆ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
1: ಈಗ ಮಂಜುಳ ಅವರ, ಸಂಗೀತದೊಳಗ ತಮಗ್ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತದ್ದು ಕೂಡ ತಮಗ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲೇನೆ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
0: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು.

0: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದು ಎರಡು ಮೂರು ದೇಶ ಉಳಿದಾವು, ಅವನ್ನು ಮಾಡ್ಬೇಕಂತ ಬಹಳ ಆಶೆ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶೆ ಅದ.
1: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ, ಪ್ರವಾಸ ಕಥೆ,
0: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸ್ ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗೆ ಎಲ್ಲಿ ಹೋದ್ರು ನನ್ಗೆ ಒಂದು ಏನ್ ಸೇರ್ತದಂದ್ರ, ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್, ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರದ್ದು ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನೋಟ್ ಡೌನ್ ಮಾಡ್ತೀನಿ.
1: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗೆ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದೆ ಅಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
0: ಹೌದು.
1: ಈ ಆಸಕ್ತಿ ಹೆಂಗ್ ಬಂತು?
0: ನನ್ಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನ್ಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಬೊಮ್ಮೆಲ್ಗೆ ರುದ್ರ ಕಲೀಲಿಕ್ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ ಹಂಗಾಗಿ ನಾನು ವೇದ ಕಲೀಲಿಕ್ ಶುರು ಮಾಡಿನಿ.
1: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
0: ಜಟಾ

0: ಇದು ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನ್ನ ಮೈಗೂಡಿಸಿಕೊಳ್ಳುವುದ್ರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರೆದ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೇ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರ ಸಪರೇಟ್ ಆದ್ರೂ ಇದಾದ್ರೆ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು. ಆದ್ರೆ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ, ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗೂ ಹೆಂಗ್ ಅದರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ, ನಮ್ದು ಹೆಂಗಸರದ್ದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೇ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದ್ ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದ್ ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ

0: ಎಲ್ಲ ಕಲ್ಚರಲ್ ಇರ್ಬಹುದು, ಸೈಕೋಲಜಿಕಲ್ ಇರಬಹುದು, ಇಮೋಷನಲ್ ಇರಬಹುದು, ಪ್ರೊಫೆಷನಲ್ ಇರಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕತ್ತೀನಿ. ಅದರ ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕತ್ತೀನಿ.
1: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ, ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
0: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಆಕಾಶವಾಣಿ
4: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆವಾ
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬೆಟ್ಟ ಗುಡ್ಡ
8: ಕೆರೆ ಕುಂಟೆ
7: ಗಿಡ ಮರಗಳಿಲ್ಲದ ಊರು
8: ಮರುಭೂಮಿ ಇದ್ದಂತೆ.
7: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
8: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
7: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
8: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
7: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
8: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳ

0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೆಚ್ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
6: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
9: ಕೇಳುವಿರಿ ಎಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವಿರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದ್ರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತ ಹೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂಥೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಯಾಕೆ ಹಾಕ್ಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನು ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತೆ ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸು. ಡಾಕ್ಟರ್ ಎ ಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ಕಾರ
9: ಡಾಕ್ಟ್ರೆ. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದ್ರೆ ಅದು ಅಯ್ಯೋ ಅನಿಸುತ್ತೆ. ಅದಕ್ಕಾಗಿಯೇ ಜಾಗೃತಿ ದಿನನೂ ಇಟ್ಟಿದ್ದಾರೆ, ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
10: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳೋದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರಳು, ದೊಡ್ಡ ಕರಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ಕಾರಣ ದಿನಗಳಲ್ಲಿ ಕಂಡು ಬರ್ತಾ ಇದೆ.
9: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನ ಉತ್ಪಾದಿಸುವ ಫ್ಯಾಕ್ಟರಿ ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
10: ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬೋದು. ಇದಲ್ಲದೆ ನಾವು ಮೇ 29ರಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಜೀರ್ಣಾಂಗದ ಡಿಸೀಸ್

0: ಚಿಕಿತ್ಸೆಯಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತ ಹೇಳಿ ಒಂದನ್ನು ದೇಹವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ, ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನ ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ, ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು ಎರಡರಿಂದ ಮೂರು ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದೋ ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ ನಾಲ್ಕು ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೆ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆಯ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ. ಇದರಿಂದ ಯಾಕಂತ ಹೇಳಿದ್ರೆ, ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಈ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು ಆಗಲ್ಲ, ನಾಲ್ಕು ಸರಿ ಅವ್ರು ಹೋಗಿ ಬಂದ್ರೆ ಆಗಲೇ ಕುಸಿದು ಬಿಟ್ಟಿರ್ತಾರೆ, ಕೈಲಿ ಆಗಲ್ಲ.
0: ಹೌದು. ಇದಲ್ದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದ್ರಿಗೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾದಂತ ಹೇಳಿದ್ದಾರೆ, ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
1: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಗಟ್ ಹೆಲ್ತ್ ಅಂತ ನೀವು ಕರೀತೀರಾ?
0: ಹೌದು,
1: ಚೆನ್ನಾಗಿಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದೆ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ ಮಾಡ್ಲಿಕ್ಕೆ ಏನ್ ಮಾಡ?
0: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ, ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನ ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳಿದೇ ಆಹಾರವನ್ನು ತಿನ್ನುವಂಥದ್ದು ಎಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಭೇದಿ ಆಗ್ಬಹುದು, ಅಥವಾ ಜಾಂಡೀಸ್ ಆಗ್ಬಹುದು, ಅಥವಾ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ
0: ಹೇಳ್ಬಿಡ್ತಾರೆ. ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರೋ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸಿಕೊಂಡಾಗ ಆಗುದು, ವಿಪರೀತ ತೇಗು ಬಂದಾಗ
1: ಆಗುದು,
0: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ

0: ಆಗುವಂತ ಸಮಸ್ಯೆಗಳಾಗಿರ್ತದೆ ಮುಖ್ಯವಾಗಿ.
1: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತಾ ಇರೋದನ್ನ ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
0: ಹೌದೌದು, ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳು

0: ಹೇಳಿದ್ರೆ ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
1: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
0: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
1: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರು ಇರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನೂ ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೇ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
0: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವ್ರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂತದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂತದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೆ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ ಹೇಳಿ.
1: ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
0: ಹೇಳುದು ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳುದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ ಜಾಂಡಿಸ್ ಇರುವಂತದ್ದು, ಇಂತಹ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
0: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ಗೆ ಹೇಳಕ್ ಶುರು ಮಾಡ್ತಾರೆ.
0: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂಥ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡಿಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯೇ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತೀರಿ. ಏನ್ ಪರೀಕ್ಷೆ?
0: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ IBS ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯೇರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ

0: ಅಥವಾ ಒಂದು ಫಸ್ಟ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೀದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಬೇದಿ ಆಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಬೇದಿ ಆಗುತ್ತೆ. ಈ ರೀತಿಯ ಒಂದು ಈ ಬೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡುದ್ರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದರೂ ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟ್ ಕಳ್ಸಿಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್ ಟೆಸ್ಟ್
0: ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಬೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ. ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನೂ ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನು ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು.
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವ್ರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ ಆ ತರದ ಭ್ರಮೆಗಳು ಇಟ್ಕೊಳ್ಳದೆ, ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಹೌದು. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದ್ರೆ ಇದನ್ನು ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಅವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್. ನಾನು ಇವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದ್ರು ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆ ಇರ್ತದೆ.
0: ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯಾಲಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು.
0: ಹೌದು,
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತುಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರ ತಗೋತಾರೆ, ಇದಕ್ಕೂ ಮಾತ್ರ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಬೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನ ಒಂದ್ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ.

0: ಇಲ್ಲ ಬಾಯಲ್ಲಿ ನಿಜವ ಹೇಳ್ಬೇಕಂದ್ರೆ ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತೇಳಿ ಹೇಳೇ ಹೇಳ್ತಾರೆ.
1: ಹೌದು, ಮದ್ಯಪಾನ ಅಂತ ಹೇಳುದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
0: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
1: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ.
0: ತಕ್ಷಣಕ್ಕೆ
1: ಹೌದು, ಇದು ನಾರ್ಮಲ್, ಇದು
0: ನಾರ್ಮಲ್, ಇದು ಗಾಬರಿ ಆಗ್ಬೇಕಾಗಿ,
1: ಇದಕ್ಕೆ ಗಾಬರಿ ಆಗ್ಬೇಕಾದಿಲ್ಲ.
0: ಗಾಬರಿ ಆದಾಗ ಆಗಿರುತ್ತೆ,
1: ಗಾಬರಿ ಆದಾಗ ಅಥವಾ ಎಕ್ಸಾಮ್ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
0: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
1: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
0: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡ್ರು ನಾವು ನೋಡಿದ್ದೇವೆ.
1: ಕರೆಕ್ಟ್, ಕರೆಕ್ಟ್.
0: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂಥದ್ದು, ಊಟ ಸೇರದೇ ಇರುವಂಥದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂಥದ್ದು, ಕ್ರಾನಿಕ್ ಡಯೇರಿಯಾ ಆಗುವಂಥದ್ದು, ಅಥವಾ ರಕ್ತಹೀನತೆ ಆಗಿರುವಂಥದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
0: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
1: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
0: ದೈನಂದಿನ ಬಳಸುವಂತದ್ದು.
1: ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತೆ ಈ ಬೇಕರಿ ಐಟಮ್ಸ್ ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
0: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿಯಿಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂಥದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
1: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನ ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಲೇಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
0: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ, ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
1: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗ ಬಗ್ಗೆ ಸಹ, ಅದು ತೇಗ ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
0: ಸೊ ಹಾಗಾಗಿ ಕಷ್ಟಪಟ್ಟು
1: ಮಾಡೋದು ಬೇಡ ಅಂತ ಹೇಳ್ತೀನಿ.
0: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ,
1: ಹೌದು,
0: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ, ಹಾಗೆ ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.

0: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
4: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿ

0: ಇನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಆಹಾರವಿರುವುದಿಲ್ಲ ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ರಂತೆ ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ರಂತೆ ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 2021 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,08,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದೂನವರ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
3: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ.
0: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
4: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದೇ ಇಲ್ಲ.
2: ಕೆಡುಕುಗಳನ್ನು ಬಿಟ್ಟು ಬಿಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶ

0: ರಾಜ್ಯದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1ನೇ ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ, ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 kg ವಿಭಾಗದಲ್ಲಿ ನಿಖಿತಾ, 65 kg ವಿಭಾಗದಲ್ಲಿ ಅಂತ್ರ ಮತ್ತು 49 kg ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್, 46 kg ವಿಭಾಗದಲ್ಲಿ ಅನಾಮಿಕ, 53 kg ವಿಭಾಗದಲ್ಲಿ ಅಕ್ಷರ, 57 kg ವಿಭಾಗದಲ್ಲಿ ಸಾಕ್ಷಿ ಮತ್ತು 61 kg ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ

0: ಮಾತುಕತೆ. ಸುಪ್ರೀಂ ಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರಗೀತೆಗಳು. ಚುಮೆಚ್ಚು ಚಿತ್ರದ ಒಂದು ಹಾಡು ಸುಪ್ರಿಯಾ ರಾಮಕೃಷ್ಣನ್ ಅವರ ಕಂಠದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಂಧ್ರ ಹೆಂಡತಿ ಚಿತ್ರದಿಂದ ಇದ್ದ ಒಂದು ಗೀತೆಯನ್ನ ಕೇಳಿದ್ರಿ, ರಾಜೇಶ್ ಮತ್ತು ನಂದಿತಾ ಅವರ ಸ್ವರದಲ್ಲಿ.

0: ಚಿತ್ರಗೀತೆಗಳು ನಾ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವ ಪದ್ಮ ವ್ಯೂಹವನ್ನ ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಮಹಾಪರಾಕ್ರಮಿ. ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಕೇಳ್ತಾ ಇದ್ದಾನೆ, ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ? ಪಾರ್ಥನಾಗಿದ್ದರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತು, ಅದನ್ನು ನೋಡಿ ಪಾರ್ಥ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಇವನು ಕಪಿಧ್ವಜನಲ್ಲ, ವೃಷಭವನ್ನು ತನ್ನ ಕೇತುವಿ ಧ್ವಜದಲ್ಲಿ ಹೊಂದಿರತಕ್ಕಂತಹ ವೀರ ಯಾರು ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ. ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನೂ ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್,

ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಪೆಸರೇನು, ನಿನ್ನ ಹೆಸರೇನಪ್ಪ, ಯಾವ ಋಷಿಕುಲದಿಂದ ಬಂದಿದೀಯಾ ಅಂತ. ಯಾಕೆಂತಂದ್ರೆ ಯುದ್ಧವನ್ನು ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ, ಕುಲಗೋತ್ರಾದಿಗಳಿಂದ ಸಮನಾಗಿದ್ದರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರ ಹಂಸಧ್ವಜನ ಮಗ ನಾನು, ನನ್ನನ್ನು ಸುಧನ್ವ ಅಂತ ಹೇಳಿ ಕರೀತಾರೆ. ಮಧುಚ್ಛಂದ ಮುನಿ ನಮ್ಮ ವಂಶದ ಮೂಲ ಪುರುಷ, ಅವನಿಂದ ನಮ್ಮ ವಂಶವಾಗಿದೆ ಅಂತ ಹೇಳಿದಾಗ ಕರ್ಣನ ಮಗನಾಗಿರ್ತಕ್ಕಂಥ ವೃಷಸೇನ ಹೇಳ್ತಾ ಇದ್ದಾನೆ, ನಗುತ ಕೋದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸ್ತಾ ಹೀಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಎಲೆಯ ಮರೆಯಲ್ಲಿದ್ದರೂ ಕೂಡ ಹೂವಿನ ಸುವಾಸನೆ ಎಲ್ಲ ಕಡೆಗೂ ಕೂಡ ಬರುತ್ತೆ.

ಗೂಢವಾಗಿದ್ದರೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥವರು ಸುವಾಸನೆಯಿಂದಲೇ ಅಲ್ಲಿರ್ತಕ್ಕಂಥ ಹೂವನ್ನು ಅರಿತುಕೊಳ್ತಾರೆ ಅಂತ. ಆ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಿದರೆ ನಾನು ಯಾರು ಅಂತ ಗೊತ್ತಾಗಬೇಕು ನಿನಗೆ. ನನ್ನ

0: ಒಬ್ಬಂಟಿಯಾಗಿ ಏಕರಥದಲ್ಲಿ ಇಂತಹ ಸೈನ್ಯದ ಮೇಲೆ ಬರ್ತಾ ಇದ್ದೇನೆ. ನನ್ನ ವಂಶ ವಿಸ್ತಾರ ನನ್ನ ಪೌರುಷದಿಂದಲೇ ನೀನು ತಿಳ್ಕೊಳ್ಬೇಕಾಗಿತ್ತು. ನೀನು ಮಹಾಪರಾಕ್ರಮಿ, ಪರಾಕ್ರಮಿಯಾಗಿರ್ತಕ್ಕಂಥ ನಿನಗೆ ಪರಾಕ್ರಮಿಗಳ ಗುಣ ಗೊತ್ತಾಗಬೇಕು, ಆದರೂ ನಿನಗೆ ಗೊತ್ತಾಗಿಲ್ಲ, ಮೂಢ ನೀನು, ಈ ವಿಷಯದಲ್ಲಿ ಅಜ್ಞಾನಿಯಾಗಿದ್ದೀಯ. ಅದಕ್ಕೋಸ್ಕರವಾಗಿ ಹೇಳ್ತೇನೆ, ಕಶ್ಯಪನ ಕುಲವೆಂಬದೆಂಬರು. ಕಶ್ಯಪರು ಅಂಥೇಳಿ ಅವರಿಂದ ಮೂಲ ಕಶ್ಯಪರು, ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ಕಶ್ಯಪರು. ಆ ಕಶ್ಯಪರಿಂದಲೇ ಎಲ್ಲ ವಂಶವೂ ಕೂಡ ಬಂದಿರತಕ್ಕಂಥದ್ದು. ಸೂರ್ಯಾದಿಗಳು ಆ ಕಶ್ಯಪನ ಪುತ್ರರು. ಕಶ್ಯಪನ ಪುತ್ರರಲ್ಲಿ ದಿತಿ ಅದಿತಿ ಅಂಥೇಳಿ ಅದಿತಿಯ ಮಕ್ಕಳಾಗಿರ್ತಕ್ಕಂಥ ಆದಿತ್ಯ, ಸೂರ್ಯ ಅದಿತಿಯ ಮಗನಾಗಿ ಹುಟ್ಟಿರ್ತಕ್ಕಂಥವನು. ಅಂಥ ಸೂರ್ಯನಿಂದ ನಮ್ಮ ಕುಲ ಬಂದಿರತಕ್ಕಂಥದ್ದು. ಹಾಗಾಗಿ ಕಶ್ಯಪರು ನಮ್ಮ ಮೂಲ ಪುರುಷರು. ಆ ದಿನಮಣಿ ಲೋಕದಲ್ಲಿ ಎಲ್ಲವನ್ನೂ ಕೂಡ ಬೆಳಗುತ್ತಾ ಇರತಕ್ಕಂತಹ ಸೂರ್ಯ, ಸೂರ್ಯನ ಮಗನಾಗಿರ್ತಕ್ಕಂತಹ ಕರ್ಣ, ಕರ್ಣನ ಮಗನಾಗಿ ನಾನು ಹುಟ್ಟಿ ಬಂದಿದ್ದೇನೆ. ನನಗೆ ವೃಷಕೇತು ಅಂತ ಹೇಳಿ ಕರೀತಾ ಇದ್ದಾರೆ. ಈಗ ಗೊತ್ತಾಯ್ತಾ ಅಂಥೇಳಿ ಹೇಳ್ತಾ ಇದ್ದಾನೆ ಕರ್ಣಸುತನೇ. ಬಹಳ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದ್ದಾನೆ ಸುಧನ್ವ.
1: ಕರ್ಣ

0: ಕರ್ಣಸುತನಾದೊಡೆ ಒಳ್ಳೆಯಿತು.
1: ಕರ್ಣಸುತನಾದರೆ ಬಹಳ ಒಳ್ಳೆಯದಪ್ಪ, ವೀರನಾಗಿದ್ದೀಯ, ನಿನ್ನೊಂದಿಗೆ ರಣರಂಗಮಂ ನಿರ್ಣಯಿಸಬಲ್ಲೆ, ನೀನು ರಣರಂಗವನ್ನು ನಿರ್ಣಯಿಸೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ ನೀನು ಯೋಗ್ಯನಾಗಿದ್ದೀಯ. ನಾವು ಮೂಢರಪ್ಪ, ಹೌದು, ನಿನ್ನಂಥ ಬಣ್ಣದ ಮಾತುಗಳು ನಮಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ನೀನು ಬಣ್ಣದ ಮಾತುಗಳನ್ನು ಆಡಿ ನೀನು ಮೆಚ್ಚಿಸ್ತಕ್ಕಂಥವನು, ನಮಗೆ ಈ ಸ್ವರ್ಣಪಂಖದ ಕಣೆಗಳಿಂದ ನಾವು ಯುದ್ಧವನ್ನು ಮಾಡಬಹುದೇ ಹೊರತು ನಮಗೆ ವರ್ಣದ ಮಾತುಗಳು ಗೊತ್ತಿಲ್ಲ ಅಂಥೇಳಿ ಆ ಸ್ವರ್ಣ ಪುಂಖದ ಬಾಣಗಳನ್ನು ಅವನು ಗಗನ ನಭೋಮಂಡಲ ಇಡೀ ಭೂಮಿ ಕಾಣದಿರುವಂತೆ ದುರ್ನಿರೀಕ್ಷಣವಾಗಲು ಅಂತ, ನಭೋಮಂಡಲ ಯಾವುದು ಭೂಮಿ ಯಾವುದು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಅವನು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಎಲ್ಲ ಬಾಣವನ್ನು ಕೂಡ ಋಷಿಕೇತು ಕತ್ತರಿಸಿದ್ದಾನೆ.

ಕರ್ಣಜನ ಆ ಕಣೆಗಳು ಬರಸಿಡಿಲ ಭರದಿಂದ ಬರ್ತಾ ಇರತಕ್ಕಂತಹ ಮಿಂಚಿನ ಹೊಳಹಿನಿಂದ ಬಂದು ಸುಧನ್ವನ ಮೇಲೆ ಅಪ್ಪಳಿಸ್ತಾ ಇದೆ. ಆ ಮಳೆಯನ್ನು ಸುರಿಸಿದರೆ ಸುಧನ್ವ ಆ ಸರಳಗಳನ್ನು ಅತ್ಯಂತ ಲೀಲೆಯಿಂದ ಕತ್ತರಿಸ್ತಾ ಇದ್ದಾನೆ. ವೃಷಧ್ವಜನ ಬಾಣಗಳನ್ನು ಸುಧನ್ವನ ಬಾಣಗಳನ್ನು ವೃಷಧ್ವಜ ಇಬ್ಬರೂ ಕೂಡ ಕತ್ತರಿಸ್ತಾ ಇದ್ದಾರೆ. ಇವರ ಇಬ್ಬರ ಪರಾಕ್ರಮವನ್ನು ಏನು ಹೇಳೋಣ, ಇಬ್ಬರೂ ಕೂಡ ಸಮಪರಾಕ್ರಮಿಗಳು. ಅವರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂಥೇಳಿ ಯುದ್ಧವನ್ನು ಮಾಡ್ತಾ ಇದ್ದಾರೆ.

0: ವೃಷಕೇತು ಹೇಳ್ತಾ ಇದ್ದಾನೆ, ಏನಪ್ಪ ನಿನ್ನ ಹೆಸರು ಸುಧನ್ವ, ಆದರೆ ನಿಜವಾಗಿರ್ತಕ್ಕಂತಹ ಸುಧನ್ವ ನಾನು, ಕ್ಷೋಣಿಗೆ ಸುಧನ್ವ ನಾನಿರೆ. ಸುಧನ್ವ ಅಂದರೆ ಒಳ್ಳೆಯ ಬಿಲ್ಲನ್ನು ಹಿಡಿದಿರ್ತಕ್ಕಂಥವನು ಅಂತ. ಅವನ ಹೆಸರು ಸುಧನ್ವ ಅಂತಲೇ ಹೆಸರು. ಆದರೆ ಇವನು ಹೇಳ್ತಾ ಇದ್ದಾನೆ, ಉತ್ತಮವಾದ ಧನುವನ್ನು ಹಿಡಿದಿರ್ತಕ್ಕಂತಹ ನಾನು ಸುಧನ್ವ ಇರಬೇಕಾದ್ರೆ ನೀನು ಸುಧನ್ವನೇ, ನಿನ್ನ ಹೆಸರನ್ನು ಈಗ ಮಾಣಿಸುವೇನು, ಈಗ ಇನ್ನು ಮೇಲೆ ನೀನು ಹೆಸರು ಬದಲಾಯಿಸ್ಕೊಂಡ್ಬಿಡಬೇಕು, ಆ ರೀತಿಯಲ್ಲಿ ನನ್ನ ಧನುಸ್ಸಿನ ಪರಾಕ್ರಮವನ್ನು ನಾನು ತೋರಿಸ್ತೇನೆ ಅಂತೇಳಿ ವೇಗವಾಗಿ ಅವನ ಮೇಲೆ ಬಾಣಗಳನ್ನು ಬಿಟ್ಟರೆ ಆಗ ಕೆರಳಿರ್ತಕ್ಕಂತಹ ಸುಧನ್ವ ಹೇಳ್ತಾ ಇದ್ದಾನೆ, ನೀನು ವೃಷಕೇತು. ವೃಷಕೇತು ಅಂದರೆ ಮನ್ಮಥ ಅಂತ. ನೀನೇನಪ್ಪ ವೃಷಕೇತು? ನಾನು ರಿಪು ಪಂಚಬಾಣ ವೃಷಕೇತು, ಅಂದರೆ ರಿಪುವಿನ ಮೇಲೆ ಬಾಣಗಳನ್ನು ನಿರಂತರವಾಗಿ ಬಿಡತಕ್ಕಂತಹ ವೃಷಕೇತು ನಾನಿರುವಾಗ ನೀನೇನು ವೃಷಕೇತು, ನಿನ್ನ ಹೆಸರನ್ನು ಈಗ ಅಳಿಸ್ತೀನಿ ಅಂತೇಳಿ ಅವನ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.
1: ಭೋಗಿ ಭೋಗಿ.

0: ಭುಗು ಭುಗಿಸೆ ಕೋಪಾಗ್ನಿ, ತೆಗೆ ತೆಗೆದು ಕರ್ಣತನಯಂ, ಬಗೆ ಬಗೆಯಳು ಮೊಗ ಮೊಗಿಸಿ ಝಗ ಝಗೀಪ ತೆಗೆ ತೆಗೆವಾ ಅಂಥೇಳಿ ಕವಿ ಅತ್ಯಂತ ಸೊಗಸಾದ ಅನುಪ್ರಾಸವನ್ನು ತೆಗೆದುಕೊಳ್ತಾ ಇದ್ದಾನೆ. ಆಗ ವೃಷಕೇತುವಿಗೆ ಕೋಪಾಗ್ನಿ ಭುಗಿಸಿಬಿಟ್ಟು ಅವನು ಕರ್ಣತನಯ ಸುಧನ್ವನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಛತ್ರ, ಚಾಮರ, ಸಿಂಧ, ಸೀಗುರಿ, ಪತಾಕಿಗಳು ಎಲ್ಲ ಧ್ವಂಸವಾಗಿ ಹೋಗಿಬಿಡ್ತು. ಆನಂತರ ಹಿಂದಿರತಕ್ಕಂಥ ಕುದುರೆ ಸಾರಥಿಗಳನ್ನು ಅವನು ಹೊಡೆದಿದ್ದಾನೆ. ಅವನ ಮೈಯಲ್ಲಿ ಕಾಂತಿಯುಕ್ತವಾಗಿರ್ತಕ್ಕಂತಹ ಕವಚವನ್ನು ತುಂಡರಿಸಿದಾಗ ಅವನ ಮೇಲೆ ಬಾಣವನ್ನು ಬಿಟ್ಟು ಅವನ ಕೈಯಲ್ಲಿರ್ತಕ್ಕಂಥ ಬಿಲ್ಲನ್ನು ಕೂಡ ಕತ್ತರಿಸಿಬಿಟ್ಟ. ಆಗ ಸುಧನ್ವನಿಗೆ ಮತ್ತೊಂದು ಮಣಿಮಯ ರಥವನ್ನು ತಂದಿದ್ದಾರೆ.
1: ತಂದರಾಗಳೆ ಸುಧನ್ವಂಗೆ ಮಣಿಮಯ

0: ಋಷಗೇ ತುವಿನ ಕರದ ಕೋದಂಡಮಂ ಖಂಡಿಸಿದನು.
1: ಸುಧನ್ವನಿಗೆ ಮಣಿಮಯವಾದ ಮತ್ತೊಂದು ರಥವನ್ನು ತಂದರು. ಅವನು ಮತ್ತೊಂದು ಬಿಲ್ಲನ್ನು ಹಿಡಿದು ಬಿಟ್ಟು ಅದನ್ನ ಜೇಗೈದು ಬಿಟ್ಟು ಚೂಪಾಗಿರ್ತಕ್ಕಂತಹ ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳನ್ನ ಕನ್ನಜನ ಮೇಲೆ ಇವನು ಯಾವ ಬಾಣಗಳನ್ನ ಬಿಟ್ಟಿದ್ದ ಅದಕ್ಕಿಂತ ಇನ್ನೂ ಕ್ರೂರವಾಗಿರ್ತಕ್ಕಂತಹ ಬಾಣಗಳನ್ನ ಬಿಟ್ಟಿದ್ದಾನೆ. ಆ ಬಾಣಗಳು ಸೆಂದನ, ತುರಗ, ಸಾರಥಿ, ಕವಚ, ಸಿಂಧ, ಸೀಗುರಿ ಎಲ್ಲವನ್ನು ಏಕಕಾಲದಲ್ಲಿ ಕತ್ತರಿಸಿಬಿಡ್ತು. ಆನಂತರ ವೃಷಕೇತುವಿನ ಕೈಯಲ್ಲಿ ಇರ್ತಕ್ಕಂತಹ ಕೋದಂಡವನ್ನು ಕೂಡ ಕತ್ತರಿಸಿದ್ದಾನೆ.
0: ವೀರ

ವೀರಥನಾದರೂ ರಥವನ್ನೇ ಕಳೆದುಕೊಂಡರೂ ಕೂಡ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಯಾವ ರೀತಿಯಲ್ಲೂ ಕೂಡ ಅವನು ಗಾಬರಿಗೊಳ್ಳಲಿಲ್ಲ. ಅದರ ಬದಲಾಗಿ ತನ್ನ ಬಳಿ ಇರತಕ್ಕಂತಹ ಮುದ್ಗರ, ಮುಸುಂಡಿ, ತೋಮರ, ಖಡ್ಗ, ಪರಶು, ಗದೆ, ಯಾವ ಯಾವ ಆಯುಧವಿತ್ತೋ ಅದರಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸುಧನ್ವ ಬಿಡ್ತಾ ಇರತಕ್ಕಂಥ ಬಾಣಗಳನ್ನು ಅದರಲ್ಲೇ ಕತ್ತರಿಸ್ತಾ ಇದ್ದಾನೆ. ಜೊತೆಗೆ ಸುರಗಿ ಮೊದಲಾಗಿರ್ತಕ್ಕಂತಹ ಆಯುಧಗಳನ್ನು ಹಿಡಿದುಬಿಟ್ಟು ಅವನನ್ನು ಅವನ ಪರಿವಾರವನ್ನು ಕೂಡ ಪೀಡಿಸ್ತಾ ಇದ್ದಾನೆ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ವೃಷಕೇತು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಸಾರಥಿ ಇನ್ನೊಂದು ರಥವನ್ನು ಅವನಿಗೆ ತಂದಿದ್ದಾನೆ.

ಬಂದಿರತಕ್ಕಂತಹ ಮತ್ತೊಂದು ರಥವನ್ನ ವೃಷಕೇತು ಏರಿದ್ದಾನೆ. ಅದರಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಧನುಸ್ಸನ್ನು ಹಿಡಿದು ಅತ್ಯಂತ ಕ್ರೂರವಾಗಿರತಕ್ಕಂತಹ ಬಾಣಗಳನ್ನ ಸುಧನ್ವನ ಮೈಯಲ್ಲಿ ನಾಟಿಸ್ತಾ ಇದ್ದಾನೆ. ಆ ರೀತಿ ತನ್ನ ಮೈಗೆ ಬಾಣಗಳನ್ನು ಹೊಡೆಯೋಣ, ಅದರಿಂದ ತನಿವೀರರಸ ಅವನಿಗೆ ಹೆಚ್ಚಾಗಿಬಿಡ್ತು, ಅವನ ಮೈಯಲ್ಲಿ ರಕ್ತದ ಧಾರೆ ಹೊರಗಡೆ ಬರ್ತಾ ಇದೆ. ಅದು ಹ್ಯಾಕ್ ಕಾಣ್ತಾ ಇದೆ ಅಂತಂದರೆ ಸುಧನ್ವನಿಗೆ ಮತ್ತು ಆ ವೀರರಸ ಅನ್ನತಕ್ಕಂಥದ್ದು ಹೆಚ್ಚುವಂತೆ ಕಾಣ್ತಾ ಇದೆ. ಆ ಬಿಸಿ ನೆತ್ತರ ನಡುವೆ ಅವನು ಕೆರಳದು ಬಿಟ್ಟು ವೃಷಕೇತುವಿನ ಮೇಲೆ ಭೀಕರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ.

ಒಬ್ಬರ ಬಾಣವನ್ನೇ ಇನ್ನೊಬ್ಬರು ಕತ್ತರಿಸ್ತಾರೆ, ಒಬ್ಬರ ಬಾಣವನ್ನೇ ಇನ್ನೊಬ್ಬರು ನಭಕ್ಕೆ ಹಾರಿಸ್ತಾರೆ. ಈ ರೀತಿಯಲ್ಲಿ ಇರುವರಲ್ಲೂ ಕೂಡ ಸಮ ವಿಷಮ ಸೋಲು ಗೆಲುವುಗಳೇ ಉಂಟಾಗ್ತಾ ಇಲ್ಲ. ಇಬ್ಬರು ಕೂಡ ಸಮಬಲರು, ಇಬ್ಬರು ಕೂಡ ತುಂಬಾ ಕಲಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕವಿ ಹೇಳ್ತಾ ಇದ್ದಾನೆ. ಅವರು ಬಾಣವನ್ನು ತೆಗೆಯತಕ್ಕಂಥದ್ದು, ಅವರು ಬಾಣ ಬಿಡತಕ್ಕಂಥದ್ದು, ಅವರ ದೃಷ್ಟಿ, ಆ ಬಾಣವನ್ನು ಹಿಡಿಯತಕ್ಕಂತಹ ಮುಷ್ಟಿ, ಉಭಯ ವೀರರು ಎರಡರಲ್ಲೂ ಕೂಡ ಸಮ, ಇಬ್ಬರೂ ಕೂಡ ಸಮಬಲರಾಗಿ ಹೋರಾಡ್ತಾ ಇದ್ದಾರೆ. ಒಳ್ಳೆಯ ಕಲೆಯಿಂದ ಕೂಡಿರತಕ್ಕಂತಹ ಯುದ್ಧ ವಿದ್ಯೆಯನ್ನು ಮೂರು ಲೋಕಕ್ಕೂ ಕೂಡ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ.

0: ನಯನಂ ಘಾತಿಸಿದನು.
1: ಒಬ್ಬರು ಇನ್ನೊಬ್ಬರ ಬಾಣವನ್ನ ಕತ್ತರಿಸ್ತಾರೆ, ಆ ಕತ್ತರಿಸಿಬಿಟ್ಟು ಮೇಲೆ ಮತ್ತೊಂದಷ್ಟು ಬಾಣವನ್ನು ಹೊಡೆದಾಗ ಅನ್ಯೋನ್ಯವಾಗಿ ಒಬ್ಬರ ಬಾಣ ಇನ್ನೊಬ್ಬರ ಮೈಯಲ್ಲಿ ನಾಟ್ತಾ ಇದೆ. ಆ ಬಾಣಗಳನ್ನು ಕೀಳ್ತಾರೆ, ಹೊರಗಡೆ ಬರ್ತಾ ಇರ್ತಕ್ಕಂಥ ರಕ್ತವನ್ನು ಅಲ್ಲೇ ಇರ್ತಕ್ಕಂಥ ನೀರಿನಲ್ಲಿ ತೊಳೆದುಕೊಳ್ತಾರೆ. ಆನಂತರ ಕವಳವನ್ನು ಹಾಕಿಕೊಳ್ತಾರೆ, ಬಾಯಿಗೆ ತಾಂಬೂಲವನ್ನು ಹಾಕಿಕೊಂಡು ಜಗೆದು ಆ ಕ್ಷಣದಲ್ಲಿ ಮತ್ತೊಂದು ಬಾಣವನ್ನು ಬಿಡ್ತಾರೆ. ಇನ್ನೊಬ್ಬರ ಕೈಯಿಂದ ಬಾಣ ಹೊರಡೋಷ್ಟರಲ್ಲಿ ಆ ಬಾಣವನ್ನು ಕತ್ತರಿಸ್ತಾರೆ, ಬಬ್ಬಿಡ್ತಾರೆ. ಸುಧನ್ವನ ಬಾಣವನ್ನು ಕತ್ತರಿಸಿದಾಗ ವೃಷಕೇತು, ವೃಷಕೇತುವಿನ ಬಾಣವನ್ನು ಕತ್ತರಿಸಿದಾಗ ಸುಧನ್ವ, ಇಬ್ಬರು ಕೂಡ ಜೋರಾಗಿ ನಾದವನ್ನು ಮಾಡ್ತಾರೆ, ಸಿಟ್ಟಿನಿಂದ ಬಾಣವನ್ನು ಬಿಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯಗೊಳ್ಳುವಂತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ 9 ಅತ್ಯಂತ ವೇಗವಾಗಿರ್ತಕ್ಕಂತಹ ಬಾಣಗಳಿಂದ ಸುಧನ್ವ ಕರ್ಣತನಯನಾಗಿರ್ತಕ್ಕಂಥ ವೃಷಕೇತುವನ್ನು ಘಾತಿಸಿದ್ದಾನೆ. ಅವನಿಗೆ ಮೈಯೆಲ್ಲ ಗಾಯವಾಗಿದೆ.

ಅವನು ಬಿಟ್ಟಿರತಕ್ಕಂಥ 9 ಬಾಣಗಳು ಕೂಡ ಅವನ ಮೈಯನ್ನೆಲ್ಲ ಛಿದ್ರ ವಿಚ್ಛಿದ್ರವನ್ನಾಗಿ ಮಾಡಿಬಿಟ್ಟಿದೆ. ಹೊರಗಡೆ ಬರ್ತಾ ಇರತಕ್ಕಂತಹ ಆ ಕೆಂಪಾಗಿರ್ತಕ್ಕಂತಹ ರಕ್ತದಿಂದಲೇ ಅವನ ಮೈಯೆಲ್ಲ ತೋಯಲು, ಮೈಯೆಲ್ಲ ನೆಂದೋದಾಗ ರಾಧೇಯಜಂ ಬಾಧೇಯನಾಗಲು. ಕವಿ ಅಲ್ಲೊಂದು ಯಮಕವನ್ನು ಹಾಕ್ತಾ ಇದ್ದಾನೆ. ರಾಧೇಯ, ರಾಧೆಯ ಮಗನಾಗಿರ್ತಕ್ಕಂತಹ ರಾಧೇಯಜಂ ಬಹಳ ಅಂತ ಮಾಡಿಬಿಟ್ಟ. ಯಾಕೆಂದರೆ ರಾಧೆಯ ಮಗ ಅಂತ ಮಾಡಿದ್ದಾನೆ ಅಂದರೆ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಬಾಧೆಯನ್ನು ಹೊಂದಿದಾಗ ಸಾರಥಿ ನನ್ನ ಪ್ರಭುವಿಗೆ ಯುದ್ಧವನ್ನು ಮಾಡತಕ್ಕಂತಹ ಸಾಮರ್ಥ್ಯವಿಲ್ಲ, ಬಸಬಳೆದು ಬಿಟ್ಟ ಅಂಥೇಳಿ ರಥವನ್ನು ತಿರುಗಿಸಿಬಿಟ್ಟ. ಆಗ ಅಜೇಯನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇದೆಲ್ಲ ನೋಡ್ತಾ ಇದ್ದ. ನೋಡ್ತಾ ನಿಂತಿದ್ದಂತಹ ಪ್ರದ್ಯುಮ್ನ ಬಂದು ನಾನು ಯುದ್ಧವನ್ನು ಮಾಡ್ತೇನೆ ಈಗ ಅಂಥೇಳಿ ಬಿಲ್ಲನ್ನು ಹಿಡಿದು ಅವನ ಮುಂದೆ ಬಂದಿದ್ದಾನೆ. ಯಾರೂ ಬೇಡ ನನಗೆ ಸಹಾಯಿಗಳು, ನನಗೆ ಸಹಾಯಕ್ಕೆ ಯಾರೂ ಬೇಡ ಅಂತ ಹೇಳಿಬಿಟ್ಟು ಅವನು ಬಂದು ಯುದ್ಧಕ್ಕೆ ನಿಂತುಕೊಂಡಿದ್ದಾನೆ.

ಸುಧನ್ವನಿಗೆ ಗೊತ್ತಾಯಿತು, ಬಂದಿರತಕ್ಕಂಥವನು ಅಚ್ಯುತನ ಸೂತ, ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ಪ್ರದ್ಯುಮ್ನ ಮನ್ಮಥನ ಅವತಾರ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥವನು. ಹಾಗಾಗಿ ಹೇಳ್ತಾ ಇದ್ದಾನೆ, ಒಂದು ಹಾಸ್ಯವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಏನಪ್ಪ ಮನ್ಮಥ ನೀನು ಜಗತ್ತನ್ನು ಗೆಲ್ಲಬೇಕಾದ್ರೆ ಅಬಲೆಯರ ಮೂಲಕವಾಗಿ ಗೆಲ್ಲಬಹುದೇ ಹೊರತು ನೀನು ಬೇರೆ ರೀತಿಯಲ್ಲಿ ನಿನಗೆ ಸಾಮರ್ಥ್ಯವಿಲ್ಲ, ನೀನು ಕಾಮನಾಗಿ ಕಣ್ಣೋಟದಿಂದ ಜಗತ್ತನ್ನು ಗೆಲ್ಲಬಹುದು. ಇಲ್ಲಿರ್ತಕ್ಕಂಥವರು ಸಬಲರು, ಮಹಾಪರಾಕ್ರಮಿಗಳು, ಇವರ ಮುಂದೆ ನೀನು ಯಾವ ರೀತಿ ಯುದ್ಧವನ್ನು ಮಾಡ್ತೀಯಾ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಪ್ರದ್ಯುಮ್ನಾಗಿರ್ತಕ್ಕಂಥ ನಾನು ಜಯವಧುವನ್ನು ನನ್ನ ಭುಜದಲ್ಲೇ ಇಟ್ಟುಕೊಂಡಿದ್ದೇನೆ, ನಿನಗೇಕೆ ಚಿಂತೆ ಅಂತ ಹೇಳಿ ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾನೆ.

ಬಾಣ ಐದು ಅನ್ನತಕ್ಕಂಥದ್ದು ಅಸಮ ಸಂಖ್ಯೆ. ಅರವಿಂದ, ಅಶೋಕ, ನೀಲೋತ್ಪಲ ಅಂತ ಹೇಳಿ ಅವನಲ್ಲಿ ಐದು ಬಾಣಗಳಿದೆ ಅಂತ ಹೇಳ್ತಾರೆ. ನೀನು ಅಸಮಸಾಯಕ ಅಂತ ಹೇಳ್ತಾರೆ, ಆದರೆ ಅಸಮಸಾಯಕ ಅಂದರೆ ಸಮಬಾಣವಲ್ಲದೇ ಇರೋವನು. ಅಸಮಸಾಯಕ ನೀನಾದರೆ ಸಮಸಾಯಕರಾರು ಅಂತ ತಮಾಷೆ ಏನು ಮಾಡ್ತಾ ಇದ್ದಾನೆ, ಹಾಸ್ಯವನ್ನು ಮಾಡ್ತಾ ಇದ್ದಾನೆ. ಗಗನವೆಲ್ಲ ವ್ಯಾಪಿಸುವಂತೆ ಮನ್ಮಥ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ.

0: ಏನಪ್ಪ ಪ್ರದ್ಯುಮ್ನ, ನೀನೇನೋ ಪಂಚಬಾಣ ಅಂತ ಹೇಳ್ತಾ ಇದ್ರು. ಲೋಕದಲ್ಲಿ ಜನರ ಮನಸ್ಸನ್ನು ಕೆಡಿಸೋದಕ್ಕೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ, ನೀಲೋತ್ಪಲ ಅಂತ ಹೇಳಿ ಐದು ಹೂಬಾಣಗಳನ್ನು ಬಿಡ್ತೀಯಾ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, ಯುದ್ಧದಲ್ಲೂ ಬಾಣ ಬಿಡೋದಕ್ಕೆ ಬರುತ್ತೆ ನಿನಗೆ ಅಂಥೇಳಿ ಜರೆದು ಎಂಟು ಬಾಣದಿಂದ ಅವನ ಮೈ ಮೇಲೆ ಹೊಡೆದಿದ್ದಾನೆ. ಅವನ ಸೀಸಕ, ಕವಚ, ಬಾಹುರಕ್ಷೆಗಳು ಎಲ್ಲವೂ ಕೂಡ ಕಿತ್ತೋಗಿದೆ. ಜೊತೆಗೆ ಮೈ ಮರೆತು ಬಿಟ್ಟ ಒಂದು ಕ್ಷಣ, ಆ ಬಾಣಗಳನ್ನು ಹೊಡೆದಾಗ ಮೈ ಮರೆತು ಬಿಟ್ಟ. ಆಗ ಹೇಳ್ತಾ ಇದ್ದಾನೆ, ಏನೋ ಕೃಷ್ಣನ ಮಗ ಅಂತ ಹೇಳಿ ಇಷ್ಟೊತ್ತು ಕೂಡ ನಿನ್ನನ್ನು ಸೈರಿಸಿದ್ದೇನೆ.
1: ಕೃಷ್ಣ

0: ಏನೋ ನನ್ನ ಪ್ರಭುವಾಗಿರ್ತಕ್ಕಂತಹ ಕೃಷ್ಣ, ಕೃಷ್ಣನ ಮಗ ಅಂತ ಹೇಳಿ ಇಷ್ಟೊತ್ತು ಕೂಡ ಸೈರಿಸಿದೆ. ಆದರೆ ನೀನೇ ಒಂಥರ ಬಿಸಿಯಾಗಿಬಿಟ್ಟೆ ನನಗೆ, ಇಷ್ಟೊತ್ತು ಯುದ್ಧವನ್ನು ಮಾಡ್ತಾ ಇದೀಯ ನನ್ನಲ್ಲಿ, ಇನ್ನು ನಿನ್ನನ್ನು ಬಿಡ್ತೇನೆ, ನನ್ನ ಬಾಣಾವಳಿಯ ತೃಷ್ಣೆಗೆ ನಿನ್ನ ಕೆಂಪಗಾಗಿರ್ತಕ್ಕಂತಹ ರಕ್ತವನ್ನು ಕುಡಿಸದೆ ಬಿಡೋದಿಲ್ಲ, ಅಥವಾ ನಿನ್ನ ಹಸುವನ್ನೇ ತುಂಬಿಸಿಬಿಡಬಹುದು ಅಂತ. ಹಾಗಾಗಿ ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲಿ ಇನ್ನು ಹೊರಡು, ಆಯಿತು, ನಿನ್ನ ಜಿಷ್ಣುವನ್ನು ಕರೆಸು, ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: Good afternoon. This is Akashvani and I am Valsa Williams with the midday news.

0: ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು 2 ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2 ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ
1: ಎಸ್ ರಾಧಾಪ್ರತಿ.
2: ನಮಸ್ತೆ ಬಚ್ಚೋ.
3: ನಮಸ್ತೆ ಟೀಚರ್.
4: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
2: ಪಡಾಯಿ ತೋ ಹೋಗಾ ಹಿ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
3: ಘರ್ ಮೇ ಕಾಮ್ ರಹತಾ ಹೈ ಟೀಚರ್, ಮೇರಿ ಮಾ ಬಿಮಾರ್ ಹೈ.
2: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭಿ ಸೀಖೋ.
3: ಜೀ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
2: ಅಚ್ಚಾ, ಮಾ ಕೋ ಕ್ಯಾ ಹುವಾ ಹೈ?
4: ಉಸ್ಕಿ ಮಾ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
3: ಕಭಿ ಕಭಿ ಉಸ್ಕೋ ಸಾಂಸ್ ಲೇನಾ ಭಿ ಮುಷ್ಕಿಲ್ ಹೋ ಜಾತಿ ಹೈ.
4: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
3: ಬಹುತ್ ಬೇಚೇನ್ ರಹತಿ ಹೈ.
4: ತುಮ್ಹಾರಿ ಮಾ ಬಹುತ್ ಘಬರಾತಿ ಹೈ ನಾ?
3: ಚಾರ್ ದಿನ ಸೆ ಬುಕಾರ್ ಹೋ ಗಯಾ.
4: ಪಿಛ್ಲಿ ಮಹೀನೆ ಭಿ ಬುಕಾರ್ ಹೋ ಗಯಾ ಥಾ ನಾ?
3: ಹರ್ ಮಹೀನೆ ಮೇ 15 ದಿನ ಮೇ ಬುಕಾರ್.
2: ಕಹಿ ಮಲೇರಿಯಾ ತೋ ನಹೀ? ಅಸ್ಪತಾಲ್ ಗಯೆ ತೇ ಕ್ಯಾ?
4: ಪರ್ಸೋ ಗಯೆ ಥೇ ಟೀಚರ್.
3: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್, ಶುಕ್ರ ಹೈ ಭಗವಾನ್ ಕಾ.
2: ಸಚ್ ಮೇ ಸೆಹತ್ ಹೀ ಸಬ್ಸೆ ಬಡಾ ಧನ್ ಹೈ.
4: ಟೀಚರ್, ಮೇರಿ ಪಡೋಸಿನ್ ವಾಲಿ ಆಂಟಿ ಭಿ ಬಿಮಾರ್ ಥೀ.
2: ಉನ್ಹೇ ಕ್ಯಾ ಹುವಾ?
4: ಇಸ್ನೆ ಅಪ್ನಿ ಮಾ ಕೇ ಬಾರೇ ಮೇ ಜೋ ಜೋ ಬತಾಯಾ ವೋ ಸಾರೇ ಲಕ್ಷಣ ಆಂಟಿ ಮೇ ಭಿ ಥೀ.
2: ಡಾಕ್ಟರ್ ನೇ ಕ್ಯಾ ಬತಾಯಾ?
3: ಮಲೇರಿಯಾ ಹುವಾ ಕ್ಯಾ?
4: ನಹೀ, ಉನ್ಕೋ ದಮಾ ಯಾನಿ ಕಿ ಆಸ್ತಮಾ ಹೋ ಗಯಾ.
2: ಅಫ್ಸೋಸ್ ಕಿ ಬಾತ್ ಹೈ, ಲಗ್ಭಗ್ ಸಾರೇ ರೋಗೋಂ ಕೇ ಲಕ್ಷಣ ವಹಿ ಹೋತೇ ಹೈ. ಉಸೆ ಕೋಜ್ ನಿಕಾಲ್ನೆ ಕೇ ಲಿಯೆ ವಕ್ತ ಲಗ್ತಾ ಹೈ.
4: ಹಾ ಟೀಚರ್, ಆಂಟಿ ಕೋ ಕಫ್ ಭಿ ಜ್ಯಾದಾ ಹೈ.
2: ಶಾಯದ್ ಬಹುತ್ ದುರ್ಬಲತಾ ಭಿ ಮಹಸೂಸ್ ಕರ್ತಿ ಹೋಗಿ. ತುಮ್ ಉಸ್ಕಿ ಮದದ್ ತೋ ಕರ್ತಿ ಹೋ ನಾ?
4: ಹಾ ಜೀ ಟೀಚರ್.
2: ಕೈ ದಿನ ಪೆಹಲೆ ಯಹಾಂ ಕಿ ಆಂಗನವಾಡಿ ಮೇ ಏಕ್ ಆರೋಗ್ಯ ಶಿಬಿರ್ ಲಗಿ ಹುಯಿ ಥೀ. ಉಸ್ ಸಮಯ ದಮಾ ಕೇ ಬಾರೇ ಮೇ ಡಾಕ್ಟರ್ಸ್ ಬತಾ ರಹೇ ಥೇ.
3: ಹೌದು ಟೀಚರ್, ತುಂಬಾ ಜನ ಇದ್ರು.
2: ನೀನು ಹೋಗಿದ್ಯಾ?
3: ಇಲ್ಲ ಟೀಚರ್.
4: ನಾನು ಹೋಗಿಲ್ಲ ಟೀಚರ್.
2: ಆದರೆ ನಾನು ಅಲ್ಲಿಗೆ ಹೋಗಿದ್ದೆ. ದಮಾ ಕೇ ಬಾರೇ ಮೇ ಕಾಫಿ ಕುಚ್ ಜಾನ್ಕಾರಿ ಮಿಲಿ. ದಮಾ ಕೇ ಕಾರಣ, ಲಕ್ಷಣ, ಯೌಗಿಕ್ ಚಿಕಿತ್ಸಾ, ಪ್ರಾಕೃತಿಕ್ ಚಿಕಿತ್ಸಾ, ಚಿಕಿತ್ಸಾ ಮೇ ಸಾವಧಾನಿಯಾ, ಐಸೆ ಬಹುತ್ ಸಾರೇ ವಿಷಯ ಕೇ ಬಾರೇ ಮೇ ಬತಾ ರಹೇ ಥೇ.
3: ದಮಾ ಕೈಸಿ ಬಿಮಾರಿ ಹೈ ಟೀಚರ್?
2: ಬತಾತಿ ಹೂ. ಡಾಕ್ಟರ್ಸ್ ಕೇಹ ರಹೇ ಥೇ ಕಿ ದಮಾ ಮನೋದೈಹಿಕ್ ರೋಗ ಮಾನಾ ಜಾತಾ ಹೈ. ಪ್ರದೂಷಣ ಏಕ್ ತರಫ್ ಔರ್ ಮನ್ ಪರ್ ದಬಾವ್ ಏಕ್ ತರಫ್, ದೋನೋ ಮಿಲ್ಕರ್ ದಮಾ ಬನ್ಕರ್ ಲೋಗೋಂ ಕೋ ಸತಾತೇ ಹೈ.
4: ಹಮಾರೇ ಗಲಿ ಮೇ ರಹತೆ ಥೇ ನಾ ದಾದಾಜಿ, ವೋ ದಮಾ ಸೇ ಲಡ್ ಲಡ್ ಕರ್ ಮರ್ ಗಯೆ
3: ಬಿಚಾರೆ.
2: ಉಸ್ ಶಿಬಿರ್ ಮೇ ಬತಾಯಾ ಗಯಾ ಕಿ ಪೆಹಲೆ ಕೇವಲ ಪ್ರೌಢ ಆಯು ಕೇ ಪುರುಷ ಹೀ ದಮಾ ಸೇ ಪೀಡಿತ ಹುವಾ ಕರ್ತಿ ಥೇ, ಪರ್ ಆಜ್ಕಲ್ ಹರ್ ಉಮ್ರ ಕೇ ಲೋಗ್ ದಮಾ ಕೇ ಶಿಕಾರ್ ಹೋ ರಹೆ ಹೈ.
4: ವೋ ಕ್ಯೋ ಟೀಚರ್?
2: ಯೋಗ ಏವಂ ಪ್ರಾಕೃತಿಕ ಚಿಕಿತ್ಸಾ ಕೇ ಅನುಸಾರ ಪೇಟ್ ಕೀ ಖರಾಬಿ ಹೀ ದಮಾ ಕಾ ಕಾರಣ ಹೈ.
3: ಅಚ್ಚಾ.
2: ಜಬ್ ಭೋಜನ್ ಅಚ್ಚಿ ತರ ಪಾಚನ್ ನಹೀ ಹೋತಿ ಹೈ, ವೋ ಪಕ್ವಾಶ್ಯ ಕೇ ರಸ್ ಕೋ ದೂಷಿತ ಕರ್ ದೇತಿ ಹೈ, ಫಿರ್ ಶ್ವಾಸನ್ ಪ್ರಣಾಲಿ ಮೇ ಬಾಧಾ ಡಾಲ್ತಿ ಹೈ.
3: ಅಂದ್ರೆ ಏನು ಟೀಚರ್?
2: ಆಹಾರವು ಜೀರ್ಣವಾಗದೆ ಇರುವಾಗ ನಮ್ಮ ಹೊಟ್ಟೆಯಲ್ಲಿ ಉಂಟಾಗುವ ಜೀರ್ಣ ರಸಗಳು ಮಾಲಿನ್ಯಗೊಳ್ಳುತ್ತವೆ. ನಂತರ ಅದು ನಮ್ಮ ಶ್ವಾಸಕೋಶಕ್ಕೆ ಅಡಚಣೆ ಉಂಟು ಮಾಡುತ್ತದೆ.
4: ತಬ್ ದಮಾ ಹೋಗಿನ ಟೀಚರ್?
2: ಜೀ ಹಾ, ಜಬ್ ಸಾಂಸ್ ಲೇನಾ ಮುಷ್ಕಿಲ್ ಪಡ್ ಜಾಯೇ ಉಸೆ ದಮಾ ಕಹತೆ ಹೈ.
3: ಫಿರ್ ಬುಕಾರ್ ಕ್ಯೂ ಆತಿ ಹೈ ಟೀಚರ್?
2: ಜಬ್ ಪೇಟ್ ಖರಾಬ್ ಹೈ ಔರ್ ಸಾಂಸ್ ಲೇನಾ ಮುಷ್ಕಿಲ್ ಪಡ್ ಜಾಯೇ, ತಬ್ ಹಮಾರಾ ಬದನ್ ದುರ್ಬಲ್ ಬನ್ ಜಾತಾ ಹೈ. ಇಮ್ಯುನಿಟಿ ಯಾನಿ ಕಿ ರೋಗ ನಿರೋಧಕ ಶಕ್ತಿ ಕಮ್ ಹೋ ಜಾತಿ ಹೈ, ಇಸ್ಲಿಯೇ ಬುಕಾರ್ ಹೋ ಜಾತಿ ಹೈ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಈ ಸಂಜೆ 6:30. ಕೃಷಿರಂಗ ಕಾರ್ಯಕ್ರಮ 6:51. ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತಾಗಿ

ಡಾಕ್ಟರ್ ಎಂ ವಿ ರವಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ಟಮೇಳ ವಾದನ. 7:45 ಸಿರಿಗಂಧ. 9:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಇನ್ನು ಜನಪದ ವೈವಿಧ್ಯ ರಾತ್ರಿ 9:30 ಕರಪಾಲ ಮೇಳ. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಹಾಗೂ ಸಂಗಡಿಗರು. ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯವಿದೆ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: आपको देख रही हूँ, आप तरह तरह के गीत निकाल रही हैं, कभी किसी गाने को पसंद कर रही हैं, कभी नहीं कर रही हैं, तो संगीत के बीच में रहकर भी आदमी जो है एकदम अपने आप को फ्रेश पाता है, ताजा
1: बिल्कुल,
0: महसूस
1: बिल्कुल।
0: करता है।
1: गीत संगीत तो की दुनिया ऐसी है कि
2: ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
3: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
2: ಹಾಗಾಗಿ ಈ ಎಲ್ಲ ವಿಷಯವನ್ನು ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
4: ಸರಣಿ ಕೇಳಿದಿರಿ, ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
6: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ ಆಕಾಶವಾಣಿ.

0: FM Rainbow 101.3 MHz musically yours.
1: ಏಳು ನಿಮಿಷ ಮೂವತ್ತೈದು ಸೆಕೆಂಡ್ಗಳ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಹಾಡು ಆಟ ಆಡು, ಸದ್ಯಕ್ಕೆ ಹಾಡು ಜೊತೆಗೆ ಆಡು ಎರಡೂ ಕೂಡ ಇಲ್ಲಿದೆ. ಹಾಡೋದಕ್ಕೆ ನಮ್ಮ ಸಿಸ್ಟಮ್ ಕಾಯ್ತಾ ಇದೆ ನಿಮಗಾಗಿ, ಸದ್ಯಕ್ಕೆ ಆಟ ಆಡೋದಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ. ಇವತ್ತಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವೇ ಕಡೆಯಲ್ಲಿ ಸಂದೇಶ ಕಳಿಸಿ ಹೇಳಿ. ಸದ್ಯಕ್ಕೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಉತ್ತರ ಕೊಡೋದಕ್ಕೆ ನೀವು ಖಂಡಿತ ರೆಡಿಯಾಗಿ ಕಾಯ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಮೊದಲ ಪ್ರಶ್ನೆ ಹೀಗಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು, ವರ್ಣಮಾಲೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಭಾಷೆ ಯಾವುದು? ಯೋಚನೆ ಮಾಡಿ ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9408091013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸಪ್ ನಂಬರು. ಈ ನಂಬರ್ಗೆ ನಿಮ್ಮ ಸರಿಯಾದ ಆನ್ಸರ್ ಬರಲಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬೆಸಿಲು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಮ್ಯಾ.

ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನ ವರ್ಣಮಾಲೆ ಹೊಂದಿರುವಂತ ಭಾಷೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ರೂಪ ಪಾಂಡುರಂಗ ರಾವ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಲಕ್ಷ್ಮೀ ದೇವಮ್ಮ ಸಾತನೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕ್ಮರ್ ಭಾಷೆ. ಇದು ಕಾಂಬೋಡಿಯಾದ ಭಾಷೆ. ಕ್ಮರ್ ಭಾಷೆ ಕಾಗೆ ಮಾವತ್ತು. ಕ್ಮರ್ ಭಾಷೆ ಇದು ಕಾಂಬೋಡಿಯಾದ ಭಾಷೆ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂತಹ ಭಾಷೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಮೌಖಿಕ ಭಾಷೆ ನಾವೇನು ಮಾತಾಡ್ತಾ ಇದ್ದೀವಿ, ಇದು ಮೌಖಿಕ ಭಾಷೆ. ಈ ಮೌಖಿಕ ಭಾಷೆಗಿಂತ ಭಿನ್ನವಾಗಿ ಕೇಳಿಸುತ್ತೆ ಸೌಂಡಿಂಗ್. ಹೆಂಗೆ ಅಂದರೆ ಸಿಳ್ಳೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಈ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಇದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಲ್ಲ ಇಲ್ಲ, ಹೇಳೋದಿಲ್ಲ ಅಂತ ನಾನಂತೂ ಖಂಡಿತ ಹೇಳೋ ಹಾಗೇ ಇಲ್ಲ. ಪ್ರಶ್ನೆ ಕೇಳಿ ಆಗಿದೆ, ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದಂಥ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಒಂದು ರೀತಿ ವಿಷಿಲ್ ಹೊಡಿತಾನೇ ಒಂದು ಸಂದೇಶಗಳ ರವಾನೆ ಮಾಡುವಂಥ ಭಾಷೆ ಇದು. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಅದನ್ನು ಕೂಡ ಭಾಷೆ ಅಂತ ಕರಿಬೋದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪುಷ್ಪ ಶಾನುಭೋಗರ ಗದಗಾದಿಂದ, ಸಿಂಧು ಇಂದಿರಗಿಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಅನಿಲ ಭೀಷಣವರ್ ಶಮನೇವಾಡಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಶುಭಶ್ರೀ ಕಾರ್ಕಳಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ಸುನೀತ್ರ ಕಿಂಗೇರಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಷ್ಟೇ ಜನ ಸರಿ ಉತ್ತರವನ್ನು ಕಳಿಸಿದ್ದು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು, ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ಒಂದು ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ ಈ ಸಿಳ್ಳೆಗಳನ್ನೇ ಧ್ವನಿಯಾಗಿ ಬಳಸುತ್ತೆ. ಅಂದರೆ ಕಣಿವೆಗಳ ನಡುವೆ ಸಂದೇಶನೇನಾದರೂ ರವಾನಿಸಬೇಕು ಅಂತ ಹೇಳಿದ್ರೆ ಅವರು ಬಳಸುವಂಥ ಸಿಳ್ಳೆಯ

ಭಾಷೆ ಇದು. ಇದು ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಓಕೆನಾ? ಸೊ ಯಾವ ಭಾಷೆ ಅದು ಅಂದರೆ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಎಲ್ಲ ಭಾಷೆಗಳ, ಎಷ್ಟು ಭಾಷೆ ಇದೆ ಜಗತ್ತಿನಲ್ಲಿ, ಈ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವಂಥ ಸಿದ್ಧಾಂತದ ಹೆಸರೇನು? ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವ ಸಿದ್ಧಾಂತದ ಹೆಸರೇನು? ಯಾವುದು ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳೋ ಅಂಥ ಥಿಯರಿ? ಆ ಥಿಯರಿಗೊಂದು ಹೆಸರಿದೆ, ಯಾವುದು ಅನ್ನೋದನ್ನು ಟೈಪ್ ಮಾಡಿ ನಿಮ್ಮ ಮುದ್ದಾದ ಹೆಸರನ್ನು ಜೋಡಿಸಿ ಕಳಿಸಿ ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

ಕವಿವಾಣಿ ಋಷಿವಾಣಿ ಎಲ್ಲವೂ ಆಗಿದ್ದು ಒಂದೇ, ಅದು ಭಾಷೆ ಎನ್ನುವಂತ ವಾಣಿ. ಓಕೆ, ಸದ್ಯಕ್ಕೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಹೇಳಿದ್ರು, ಇವತ್ತಿನ ಎಲ್ಲಾ ಪ್ರಶ್ನೆಗಳು ಭಾಷೆಗೆ ಸಂಬಂಧಪಟ್ಟಿದಂತ ಪ್ರಶ್ನೆಗಳಲ್ವೇ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಮತ್ತೊಬ್ರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾಕೆ ಮೇಡಮ್ ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಇತಿಹಾಸ ಇಲ್ವೇ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮ ಇತಿಹಾಸದ ಜೊತೆ ಜೊತೆಗೆ ನಮ್ಮ ನೆರೆಹೊರೆಯವರ ಇತಿಹಾಸ, ಜಾಗತಿಕ ಇತಿಹಾಸ, ನಮ್ಮ ಭಾಷೆಯ ಮೂಲಗಳು, ಜಗತ್ತಿನಲ್ಲಿರುವಂತಹ ವೈವಿಧ್ಯತೆ ವೈರುಧ್ಯಗಳು ಎಲ್ಲದರ ಬಗ್ಗೆ ಅರಿವು ಖಂಡಿತ ನಮಗೆ ಬೇಕು. ಹಾಗಾಗಿ ಓಕೆ ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನ ಎಲ್ಲಾ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾದಂತ ಸಿದ್ಧಾಂತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನ್ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರ್ ತಾಲೂಕಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಇಂದಿರಗಿ ಬಿಳೆಬಾವಿಯಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಲಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಮಾನವನ ವಿಕಾಸದ ಹಂತ ಏನಿತ್ತು, ಆ ಹಂತದಲ್ಲಿ ಒಂದು ಮೂಲ ಭಾಷೆ ಅನ್ನೋದಿತ್ತು, ಆ ಭಾಷೆಯಿಂದಲೇ ಉಳಿದ ಎಲ್ಲಾ ಭಾಷೆಗಳು ಹುಟ್ಕೊಂಡಿದ್ದು ಅನ್ನೋದನ್ನ ಈ ಒಂದು ಮೊನೋಜೆನೆಸಿಸ್ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಅದರ ಹೊರತಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧಾಂತಗಳಿದೆ ಭಾಷೆಯ ಹುಟ್ಟಿನ ಬಗ್ಗೆ, ನೀವು ಭಾಷಾಶಾಸ್ತ್ರದಲ್ಲಿ ಲಿಂಗ್ವಿಸ್ಟಿಕ್ನಲ್ಲಿ ನೀವು ಅಧ್ಯಯನ ಮಾಡಬಹುದು. ಆದರೆ ಈ ಒಂದು ಸಿದ್ಧಾಂತ ಏನಿದೆ, ಜಗತ್ತಿನ ಎಲ್ಲಾ ಭಾಷೆಗಳ ಮೂಲ ಒಂದೇ ಅಂತ ಹೇಳುತ್ತೆ, ಅದೇ ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಓಕೆನಾ? ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಅಬ್ಬಬ್ಬಾ, ಎಷ್ಟು ಚಂದ ನೆನ್ಪಿಟ್ಕೊಂಡಿದ್ದೀನಿ. ಈ ರೀತಿ ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಯಾವುದು? ಮತ್ತೊಮ್ಮೆ, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು? ಸೊ ಭಾಷೆ ಅಂದ ತಕ್ಷಣ ನಾವು ಹೇಗಿರುತ್ತೆ ವ್ಯಾಕರಣ ಅನ್ನೋದನ್ನು ನೋಡಿದ್ದೀವಿ. ಆದರೆ ಈ ಒಂದು ಭಾಷೆಯ ವ್ಯಾಕರಣ ಗಣಿತದ ಸೂತ್ರಗಳಂತೆ ಇರುತ್ತಂತೆ. ಅಬ್ಬಬ್ಬ, ಅರ್ಥ ಮಾಡ್ಕೊಳ್ಳೋದು ನನಗಂತೂ ಕಷ್ಟ. ನೀವೊಂದ್ಸಲ ಟ್ರೈ ಮಾಡಿ ಯಾವ ಭಾಷೆ ಇರ್ಬೋದು ಅಂತ ತಿಳ್ಕೊಂಡು ಕಲಿಯೋದಕ್ಕೆ. ಹಾಗಿದ್ರೆ ಯಾವ ಭಾಷೆ ಮೊದಲು ಅದನ್ನು ತಿಳಿಬೇಕಲ್ವಾ, ಯಾವುದು ಅನ್ನೋದನ್ನು ಹುಡುಕಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರಗಳಂತೆ ವ್ಯಾಕರಣ ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು?

ಹೇಳಲಾರೆ ಅಂತ ನಾನೇನಾದರೂ ಹೇಳಿದ್ರೆ ನಾವು ನಿನ್ನ ಬಿಡಲಾರೆ ಅಂತ ನೀವು ಹೇಳ್ತೀರಾ, ಖಂಡಿತ ಗೊತ್ತಿದೆ. ಪ್ರಶ್ನೆ ಕೇಳಿ ಆಗಿತ್ತು, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಅಂತ ನಾನು ಸ್ಪಷ್ಟವಾಗಿ ಕೇಳಿದ್ದೀನಿ. ಸೊ ಕೃತಕ ಭಾಷೆ ಅಂತ ಹೇಳಿದ್ರೆ ಹೇಗೆ ಸೃಷ್ಟಿ ಆಯಿತು, ಮೂಲ ಹೊಡ್ಕೊಂಡು ಹೋಗೋದು ತುಂಬ ಸುಲಭ. ಯಾರು ಕೊಟ್ಟರು ಅನ್ನೋದ್ರಿಂದ ಹಿಡಿದು ಹೆಸರಿಂದ ಹಿಡಿದು ಇಸ್ವಿಯಿಂದ ಹಿಡಿದು ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ಕೃತಕ ಭಾಷೆ, ಓಕೆನಾ? ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂಥೇಳಿ ನೋಡೋಕೆ ಮುಂಚೆ ಏನು ಮಾಡೋದು, ನಾನು ಎಷ್ಟು ಜನ ಸರಿ ಉತ್ತರ ಕೊಟ್ಟಿರ್ಬೋದು, ಒಂದು 5 ಜನ ಸಿಕ್ಬಿಡ್ಲಪ್ಪ ಅಂತ ಹೇಳಿ ಸಿಕ್ಕಾಬಟ್ಟೆ ಹುಡುಕ್ತೆ. ಆದರೆ ನನಗೆ ಸಿಕ್ಕಿದ್ದು ಸದ್ಯದ ಮಟ್ಟಿಗೆ ಇಬ್ಬರೇ ಸರಿಯಾದ ಉತ್ತರವನ್ನು ಕೊಟ್ಟಂಥವ್ರು. ಯಾರು ಅಂತ ನೋಡೋದಾದರೆ ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿರೋದ್ರಲ್ಲಿ ಮೊದಲಿಗರಾಗಿದ್ರು. ನಂತರ ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇಬ್ಬರ ಉತ್ತರ ಸರಿಯಾಗಿತ್ತು. ಏನು ಖುಷಿ ಗೊತ್ತಾ, ಗಣಿತ ಮರ್ತೋಗ್ಬಿಟ್ಟಿತ್ತು. ಎಷ್ಟು ಜನ ನನಗಿಲ್ಲಿ ಪೈಥಾಗೋರಸ್ ಪ್ರಮೇಯ ಎಲ್ಲ ನೆನಪಿಸ್ಬಿಟ್ರು, ಎಷ್ಟೆಲ್ಲ ಸೂತ್ರಗಳನ್ನು ಹೇಳಿದ್ರು, ತ್ರಿಕೋನಮಿತಿ, ಸಂಖ್ಯಾಶಾಸ್ತ್ರ, ಈ ಎಲ್ಲ ಪದಗಳನ್ನು ಮತ್ತೆ ಓದುವಂಥ ಭಾಗ್ಯ ನನಗೆ ಕೊಟ್ರಿ ನೀವು, ಅದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಎಸ್ಪೆರಾಂಟೋ ಅನ್ನುವಂಥ ಭಾಷೆ. ಇದನ್ನ 1887 LL ಜೆಮೆನ್ ಹೋಪ್ ಅನ್ನುವಂಥವರು ಸೃಷ್ಟಿ ಮಾಡ್ತಾರೆ. ಜಗತ್ತಿನ ಎಲ್ಲ ದೇಶದ ಜನರು ಸುಲಭವಾಗಿ ಸಂವಹನ ನಡೆಸಬೇಕು. ನನಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನಂಗೆ ಹಿಂದಿ ಬರಲ್ಲ, ನಂಗೆ ತಮಿಳ್ ಬರಲ್ಲ, ಇದರೆಲ್ಲ ಏನು ಬೇಡ, ಎಲ್ಲರೂ ಈಸಿಯಾಗಿ ಸಂವಹನ ಮಾಡಲಿ ಅಂತ ಹೇಳಿ ಇಂಥದ್ದೊಂದು ವೈಜ್ಞಾನಿಕವಾಗಿ ಗಣಿತದ ಸೂತ್ರಗಳ ಮುಖೇನ ಒಂದು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಅದನ್ನೇ ಎಸ್ಪೆರಾಂಟೋ ಅಂತ ಹೇಳಿ ಕರೀತಾರೆ. ಸೊ ಬಹಳಷ್ಟು ಜನ ಅದರ ಹೊರತಾಗಿ ನನಗಿಲ್ಲೊಂದಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಥೀಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಷೆಯ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿರ್ತೀವಿ, ಆದರೆ ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು, ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಪುಷ್ಪ ಶಾನುಭೋಗರ ಗದಗಿಂದ ಹೇಳ್ತಾ ಇದ್ದಾರೆ, ನಿಜ ಪ್ರೋಗ್ರಾಮ್ ಚೆನ್ನಾಗಿದೆ, ಭಾಷೆಗಳ ಬಗ್ಗೆ ಮಾಹಿತಿ, ಹಾಡು ಎರಡೂ ಇಷ್ಟವಾಗ್ತಾ ಇದೆ, ಕ್ವೆಶನ್ ಪೇಪರ್ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಎಸ್, ಹಾಗಿದ್ರೆ ಸದ್ಯಕ್ಕೆ ಗೊತ್ತಾಯ್ತಲ್ಲ

0: ಎಸ್ಪರ್ಯಾಂಟೊ ಅನ್ನೋದು ಜಗತ್ತಿನ ಏಕೈಕ ಕೃತಕ ಭಾಷೆ, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಭಾಷೆ ಇದು. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು? ಜಗತ್ತಿನ ಅತಿ ಪುರಾತನ ಲಿಪಿ, ಲಿಪಿ ಅಂದರೆ ಬರವಣಿಗೆ, ಸೊ ಲಿಪಿ ಯಾವುದು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9409010013 ನಮ್ಮ ನಂಬರ್.
1: ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಬಂದೆ ಉತ್ತರ ಕೊಡೋದಕ್ ನಾನು ಖಂಡಿತ ಬಂದೆ. ಕಾಯಿಸಿದ್ರೆ ಸಮಯ ಕಾಯತ್ತಾ? ಖಂಡಿತ ಕಾಯೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿ ಎಂ ವಿಶ್ವನಾಥ ಕಂಪ್ಲಿ ರಾಮಸಾಗರದಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಆಶಿಶಣೈ ಮಡಿಕೇರಿಯಿಂದ, ತುಷಾರ್ ಉಲ್ಲಾಳ್ ಉಪನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಬೀನವಸಂತ್ರ ವಸಂತಪುರದಿಂದ, ಶ್ವೇತಾ ಎಸ್ರಾವ್ ಸುಳಿಯಾಯಿಂದ, ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಕ್ಯೂನಿಫಾರ್ಮ್. ಕ್ಯೂನಿಫಾರ್ಮ್ ಅನ್ನುವಂತೆ, ಯೂನಿಫಾರ್ಮ್ ಅಂತ ಹೇಳ್ತೀವಲ್ಲ ಹಾಗೆ, ಕ್ಯೂನಿಫಾರ್ಮ್. ಈ ಒಂದು ಭಾಷೆ ಜಗತ್ತಿನ ಅತಿ ಪುರಾತನವಾದಂಥ ಲಿಪಿಯನ್ನು ಹೊಂದಿರುವಂಥದ್ದು ಅಂತ ಹೇಳಿ ಪರಿಗಣಿಸಲಾಗಿದೆ. ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 3200 ವರ್ಷಗಳಿಗಿಂತಲೂ ಇನ್ನೂ ಹಳೆಯದಾದಂಥ ಲಿಪಿ ಇದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಮೆಸಪಟೋಮಿಯಾ ನಾವು ಓದಿದ್ವಲ್ಲ, ಮೆಸಪಟೋಮಿಯಾ ನಾಗರಿಕತೆ ಅಂತೆಲ್ಲ ಹೇಳಿ ಶಾಲಾ ದಿನಗಳಲ್ಲಿ. ಸೊ ಈ ಮೆಸಪಟೋಮಿಯಾದ ಸುಮರಿಯನ್ನರು ಮಣ್ಣಿನ ಫಲಕಗಳ ಮೂಲಕ ಅದರ ಮೇಲೆ ಇದನ್ನು ಬರಿತಾ ಇದ್ರಂತೆ. ಈ ಒಂದು ಕ್ಯೂನಿಫಾರ್ಮ್ ಲಿಪಿಯನ್ನು ಮಣ್ಣಿನ ಫಲಕಗಳ ಮೇಲೆ ಬರೆಯೋದಕ್ಕೆ ಇದನ್ನು ಈ ಲಿಪಿನ ಬಳಸ್ಕೊಳ್ತಾ ಇದ್ರಂತೆ. ಸೊ ಕ್ರಿಸ್ತಪೂರ್ವ 3200 ಹಳೆಯದು ಈ ಒಂದು ಮೆಸಪಟೋಮಿಯಾದ ಸುಮರಿಯನ್ನರು ಬಳಸ್ತಿದ್ದಂಥ ಕ್ಯೂನಿಫಾರ್ಮ್ ಅನ್ನುವಂಥ ಲಿಪಿ. ಓಕೆನಾ? ಸೊ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು ಅನ್ನೋದು ಗೊತ್ತಾಯಿತು. ಮುಂದಿನ ಪ್ರಶ್ನೆ ಏನು ಅನ್ನೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಹೀಗಿದೆ, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಸೊ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಅಫ್ಕೋರ್ಸ್ ರೇನ್ಬೋ ಜೊತೆಗಿನ ನಿಮ್ಮ ಬೆಸುಗೆ ಎಂಥ ಬಿರುಗಾಳಿ ಬಂದರೂ ಯಾವುದೇ ಕಾರಣಕ್ಕೂ ಒಡೆಯೋಕ್ಕಾಗೋದೇ ಇಲ್ಲ ಅಲ್ವೇ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಲೀಲಾ ಬೇಗೂರ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ, ಶ್ಯಾಮಲಾ ಅವರ ಉತ್ತರ ಸರಿ ಇತ್ತು, ಅಶೋಕ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು, ಆನಂದ ಧೋನಿ ಸಿಂಧನೂರಿನಿಂದ, ಚೇತನ್ ಅವರು ಕೂಡ ಸರಿ ಉತ್ತರ ಕಳಿಸಿದ್ರು, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ವರಲಕ್ಷ್ಮಿ ಮೈಸೂರಿನಿಂದ, ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಸೋಮನಾಥ ಗುರುಸಿದ್ದಾಪುರ ಜಗಳೂರಿನಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ತೆಲುಗು. ತೆಲುಗು ಯಾಕೆ ತೆಲುಗುನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ತೆಲುಗು ಭಾಷೆಯ ಎಲ್ಲ ಪದಗಳು ಸ್ವರಾಕ್ಷರಗಳಲ್ಲಿ ಕೊನೆಗೊಳ್ಳುತ್ತವೆ. ಇದು ಇಟಾಲಿಯನ್ ಭಾಷೆಯ ರಚನೆಯನ್ನೇ ಹೋಲುತ್ತೆ ತೆಲುಗು ಭಾಷೆ. ಹಾಗಾಗಿ ಇದನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ತೆಲುಗು ಭಾಷೆಯನ್ನ ಕರೀತಾರೆ. ಇಟಾಲಿಯನ್ ಭಾಷೆಯ ರಚನೆಯನ್ನ ಹೊಂದಿರುವಂತ ಕಾರಣಕ್ಕೆ, ಹೋಲುವ ಕಾರಣಕ್ಕೆ ತೆಲುಗು ಭಾಷೆಯನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಕಡೆ ಪ್ರಶ್ನೆ, ಫಾಸ್ಟ್ ಆಗಿ ಕೇಳ್ಬಿಡ್ತೀನಿ, ಫಾಸ್ಟ್ ಆಗಿ ಉತ್ತರ ಕಳಿಸಿ. ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತ ಲಿಪಿ ಅಥವಾ ಭಾಷೆ ಯಾವುದು? ಇಂದಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಜನುಮ ಈ ಅಕ್ಷರನ ನೋಡ್ತಾ ಇದ್ರು ಕೂಡ ಇದು ಅರ್ಥನೇ ಆಗ್ತಾ ಇಲ್ವಂತೆ. ಯಾವುದು ಅಂಥದ್ದೊಂದು ಲಿಪಿ ಇವತ್ತಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದಾಗಿ ಇವತ್ತಿಗೂ ಉಳ್ಕೊಂಡಿದೆ ಒಂದ್ ರೀತಿ ಸವಾಲಾಗಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನನಗೂ ಕೂಡ ಸವಾಲ್ ಅನ್ನಿಸ್ತು, ಯಾರಾದರೂ ಸರಿ ಉತ್ತರ ಕೊಟ್ಟಿದಾರಾ ಅಂತ ಹೇಳಿ ಹುಡುಕೋದು. ಎಲ್ಲರಿಗೂ ಕೂಡ ಸವಾಲಾಗ್ಬಿಟ್ಟಿದೆ ಇದಕ್ಕೆ ಸರಿ ಉತ್ತರ ಕಂಡಿಡ್ಕೊಳ್ಳೋದು. ಹಾಗಾಗಿ ಯಾರ ಉತ್ತರ ಕೂಡ ಸರಿಯಾಗಿ ಇರಲಿಲ್ಲ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ವಾಯ್ನಿಚ್ ಹಸ್ತಪ್ರತಿ. ವಾಯ್ನಿಚ್ ಹಸ್ತಪ್ರತಿ, ಯಾಕೆ ಇದಕ್ಕೆ ವಾಯ್ನಿಚ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಈ ಒಂದು ಲಿಪಿಗೆ ಅಂತ ಹೇಳಿದ್ರೆ, ಇದನ್ನು ಮೊದಲ ಬಾರಿಗೆ ಈ ಒಂದು ಲಿಪಿ ಅಥವಾ ಇಂಥದ್ದೊಂದು ಇದೆ ಅಂತ ಹೇಳಿ ನೋಡಿದ್ ಯಾರು ಅಂತ ಹೇಳಿದ್ರೆ, ಪೋಲಿಷ್ ಪುಸ್ತಕ ವ್ಯಾಪಾರಿ ವಿಲ್ಫ್ರಿಡ್ ವಾಯ್ನಿಚ್ ಅವರು. ಹಾಗಾಗಿ ಇದಕ್ಕೆ ಅವರ ಹೆಸರನ್ನೇ ಇಡಲಾಯಿತು. ಈ ಹಸ್ತಪ್ರತಿ ಬರೋಬ್ಬರಿ 240 ಪುಟಗಳ ಬರವಣಿಗೆಯನ್ನು ಹೊಂದ್ಕೊಂಡಿದೆ. ಆದರೆ 240 ಪುಟಗಳಲ್ಲಿರುವಂತಹ ಲಿಪಿನ ಇವತ್ತಿಗೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಇದು 15ನೇ ಶತಮಾನದ ಒಂದು ಲೆಕ್ಕದ ನಿಗೂಢ ಕೃತಿ ಕೂಡ ಆಗಿದೆ. ಜಗತ್ತಿನ ಅತ್ಯುತ್ತಮ ಭಾಷಾಶಾಸ್ತ್ರಜ್ಞರು ಅಂತೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಜಾಲಾಡಿದ್ದಾರೆ, ಆದರೆ ಅರ್ಥೈಸೋದಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಕ್ರಿಪ್ಟೋಗ್ರಫರ್ಗಳು ಕೂಡ ಇದಕ್ಕೊಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕ್ಷಣದ ತನಕನೂ ಸಾಧ್ಯ ಆಗಿಲ್ವಂತೆ. ಒಂದೊಂದು ಅಂದಾಜು ಮಾಡಿದ್ದಾರೆ, ಬಹುಶಃ ಇದು ಇಟಲಿಯಲ್ಲೇನಾದರೂ ರಚನೆ ಆಗಿರ್ಬೋದು ಈ ಕೃತಿ ಅನ್ನೋವಂಥ ಒಂದು ಅಂದಾಜನ್ನು ಮಾಡಿದ್ದಾರೆ ಅಷ್ಟೇನೆ. ಆದರೆ ಇವತ್ತಿಗೂ ವಾಯ್ನಿಚ್ ಹಸ್ತಪ್ರತಿಯಲ್ಲಿರುವಂಥ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಓಕೆನಾ? ಸೊ ಹಾಗಿದ್ರೆ ಎಸ್, ಇಲ್ಲೊಬ್ರು ಕಳಿಸ್ಬಿಟ್ಟಿದ್ದಾರೆ ನನ್ನ ಹತ್ರ ಸರಿ ಇದೆ ಅಂತ, ಬಹುಶಃ ನನ್ನ ಕಣ್ಣಿಂದ ಎಲ್ಲಾದರೂ ಮಿಸ್ಟೇಕ್ ಆಗೋಯ್ತಾ. ಹಾ ಹಾ ಹಾ.

ಎಸ್, ವಾಸಿಂ ಅಲಿ ಜಗಳೂರಿನಿಂದ ಅಫ್ಕೋರ್ಸ್ ನಿಮ್ಮ ಉತ್ತರ ಕರೆಕ್ಟ್ ಆಗಿತ್ತು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಿಯಾಜ್ ಅವರು. ಎಸ್, ಒಳ್ಳೆ ಪ್ರೋಗ್ರಾಮು ಅಂತ ಹೇಳಿ ಬಹಳ ಜನ ಹೇಳಿದಿರ. ಕುತೂಹಲಕಾರಿ ಮಾಹಿತಿ ಯುಕ್ತವಾಗಿತ್ತು ಅಂತೇಳಿ ಜಗದಾಂಬಿಕಾ ಹಂಸವಿಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಶ್ನೆಗೆ ವಾಸಿಂ ಅಲಿ ಜಗಳೂರಿನಿಂದ ಒಬ್ಬರು ಸರಿ ಉತ್ತರ ಕೊಟ್ಟರು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಜಗತ್ತಿನ ಯಾವುದೇ ಭಾಷೆಯ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಏನಂತೆ? ಕಡೆಯದಾಗಿ ಏನು ಹೇಳಿ? ಇಷ್ಟೇ.

ಗೊತ್ತಾಯ್ತಲ್ವಾ? ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ನಿಮ್ ಜೊತೆನೆ ಚರ್ಚೆ ಇದೆ ರೀ, ಎಲ್ಲೂ ಹೋಗೋ ಆಗಿಲ್ಲ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

0: Akashvani FM Rainbow 101.3 MHz Musically yours.
1: Musically yours, magically yours. 101.3 FM Rainbow ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರ. 4:23 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಕಂಟೆಂಟ್ ಏನು, ಸಬ್ಜೆಕ್ಟ್ ಏನು, ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಚರ್ಚಿಸ್ತೀನಿ, ಎಲ್ಲವೂ ಗೊತ್ತಾಗುತ್ತೆ ಈ ಹಾಡಿನ ನಂತರ. ಹಾಡು ಮುಗಿಸ್ಕೊಂಡು ಬನ್ನಿ, ಆಮೇಲೆ ಒಂದಷ್ಟು ಅಡೆ ತಡೆ ಅಡ ಚಣೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

0: ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.
1: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ.
0: ಮರೆಯಲ್ಲ ತಾನೇ?

ಜಾಜಿಯಾ ಹೂ ಚಂದ ಹಾಡು ಕೇಳಿದ್ರಿ. ತಂದೆಗೆ ತಕ್ಕ ಮಗ ಚಿತ್ರದ ಬ್ಯೂಟಿಫುಲ್ ಹಾಡು ಇದಾಗಿತ್ತು. ಸದ್ಯಕ್ಕೆ ನಾನು ಪ್ರಾರಂಭದಲ್ಲೇನೋ ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾಯಿತು. ಆದರೆ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಬಗ್ಗೆ ಅಥವಾ ಯುವ ಸಾಧಕರಾಗಲಿಕ್ಕೆ ಬೇಕಾಗುವಂಥ ಸಾಮರ್ಥ್ಯಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಂದಷ್ಟು ಅಡೆತಡೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಅಡಚಣೆ ಅಡೆತಡೆ ಅಂತೆಲ್ಲ ಹೇಳಿ ಆಗಿತ್ತು. ನಾನು ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಕೈಯಿಟ್ಟರೂ ಕೂಡ ಒಂದಷ್ಟು ಅಡೆಚಡೆಗಳು ಅಥವಾ ಅಡೆತಡೆಗಳು ಅಡೆಗೋಡೆಗಳು ನಮಗೆ ಎದುರಾಗೋದು ಸಹಜ. ಹೀಗೆ ಲೆಕ್ಕ ಹಾಕಿದಾಗ ನಾವು ಯುವಕರು ಸಾಧನೆಯ ಶಿಖರಕ್ಕೆ ಏರುವಂಥ ಹೊತ್ತಿನಲ್ಲಿ, ಸಾಧನೆಯ ಹಾದಿಯಲ್ಲಿ ಸಾಗುವಂಥ ಹೊತ್ತಿನಲ್ಲಿ ಅವರಿಗೆ ಎದುರಾಗುವಂತಹ ನಾಲ್ಕು ತಡೆಗೋಡೆಗಳು ಅಥವಾ ಸವಾಲುಗಳು ಅಥವಾ ಅಡಚಣೆಗಳು, ಈ ಬಗ್ಗೆ ನಾನು ಹೇಳ್ತೀನಿ. ಈ ನಾಲ್ಕರಲ್ಲಿ ಇವತ್ತಿನ ಯುವಜನತೆಯನ್ನು ಯಾವುದು ತುಂಬ ಬಾಧಿಸ್ತಾ ಇರೋದು ಅನ್ನೋದನ್ನು ನೀವು ಆಯ್ಕೆ ಮಾಡಿ ಸೂಕ್ತ ಕಾರಣ ಕೊಟ್ಟು ಸಂದೇಶ ಕಳಿಸಿ. ನನ್ನ ಪ್ರಕಾರ ಮೊದಲನೇದು ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ಕೊರತೆ, ಇದು ಅವರ ಸಾಧನೆಗೆ ಅಡ್ಡಿಯಾಗತ್ತಾ? ಅಥವಾ ಮಾರ್ಗದರ್ಶನದ ಕೊರತೆ, ಅವರಿಗೆ ಕರೆಕ್ಟಾಗಿ ದಾರಿಯನ್ನು ತೋರಿಸದೇ ಇರೋದು, ಮಾರ್ಗದರ್ಶನ ಇಲ್ಲದೇ ಇರೋದು, ಅದೇನಾದರೂ ಅವರಿಗೆ ತಡೆಗೋಡೆ ಆಗತ್ತಾ? ಮೂರನೇದು ಅವರಲ್ಲೇ ಇರುವಂಥ ಸೋಲಿನ ಭಯ, ಎಲ್ಲಿ ಸೋತೋಗ್ತೀನಿ ಅನ್ನೋಂಥ ಭಯ ಅವರ ಸಾಧನೆಗೆ ಅಡ್ಡಿ ಮಾಡುತ್ತಾ? ಅಥವಾ ನಾಲ್ಕನೆಯದು ಏಕಾಗ್ರತೆಯ ಕೊರತೆ, ಅವರಲ್ಲೇ ಕಾನ್ಸಂಟ್ರೇಷನ್ ಇಲ್ಲದೇ ಇರುವಂಥದ್ದು, ಗಮನ ಕೇಂದ್ರೀಕರಣ ಮಾಡದೇ ಇರುವಂಥದ್ದು, ಇದು ಕೊರತೆಯಾಗಿ ನಿಲ್ಲುತ್ತಾ? ನಿಮ್ಮ ಪ್ರಕಾರ ಯಾವುದು ಎದುರಾಗುವಂಥ ಅಡೆತಡೆಗಳು ಯುವ ಸಾಧಕರಿಗೆ? ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ ಅಥವಾ ಏಕಾಗ್ರತೆಯ ಕೊರತೆ, ಯಾವುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಮೊಸರು ಬಿಡೋ ಹಾಗೆ ಮಾಡಿಬಿಟ್ಟಿರುತ್ತೆ. ಇದಕ್ಕೆ ಕಾರಣ ನಾಲ್ಕಿರಬಹುದಾ, ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಪ್ರಕಾರ ಸೂಕ್ತ ಕಾರಣ ಅನ್ನೋದನ್ನ ನೀವೇ ಸಂದೇಶದ ಮೂಲಕ ತಿಳಿಸಿ ಅಂತ ಕೇಳಿದ್ದೆ. ಒಂದು ಆರ್ಥಿಕ ಮುಗ್ಗಟ್ಟು, ಮತ್ತೊಂದು ಮಾರ್ಗದರ್ಶನದ ಕೊರತೆ, ಇನ್ನೊಂದು ಸೋಲಿನ ಭಯ, ಕೊನೆಯದು ಏಕಾಗ್ರತೆಯ ಕೊರತೆ. ಯಾವುದು ಹೆಚ್ಚಾಗಿ ಯುವಕರಿಗೆ, ಅದರಲ್ಲೂ ಯುವ ಸಾಧಕರಿಗೆ ಎದುರಾಗುವಂತ ಪ್ರಮುಖ ಅಡೆತಡೆ ಅನ್ನೋದು ನನ್ನ ಪ್ರಶ್ನೆ. ಹಾಗಿದ್ರೆ ಸೂಕ್ತ ಕಾರಣದ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನ ನಮಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ಈ ರೀತಿ ತನನಂ ತನನಂ ಅಂತ ಹೇಳಿ ಸಾಧನೆಯ ಹಾದಿಯಲ್ಲಿ ಸಾಗಿದ್ರು ಕೂಡ ನಾವು ಗುರಿಯನ್ನ ಮುಟ್ಟೋದಷ್ಟೊತ್ತಿಗೆ ಆಹಾ ತನನಂ ಅನ್ನೋದು ಆಹಾ ಅಂತ ಹೇಳಿ ನಾವು ನಿಟ್ಟು

ಸದ್ಯಕ್ಕೆ ಆರ್ಥಿಕ ಮುಗ್ಗಟ್ಟು, ಅನುಭವದ ಕೊರತೆ ಅಥವಾ ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ, ಜೊತೆಗೆ ಏಕಾಗ್ರತೆ ಇಲ್ಲದಿರೋದು, ಇಷ್ಟೇ ನಾಲ್ಕು ಹೇಳಿದೆಪ್ಪ. ಪ್ರೀತಿ ಅನ್ನೋದನ್ನ ನಾನು ಹೇಳಿಲ್ಲ. ಸದ್ಯಕ್ಕೆ ಅದನ್ನು ಹೊರಗಿಟ್ಟು ಈ ನಾಲ್ಕು ಆಪ್ಷನ್ಸ್ ನಾನು ನಿಮಗೆ ಕೊಟ್ಟಿದ್ದಾಗಿತ್ತು. ಯಾವುದು ಯುವ ಸಾಧಕರಿಗೆ ಅಡೆತಡೆ ಆಗು ನಿಲ್ಲುವಂಥದ್ದು ಸಾಧನೆಗೆ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಪುಷ್ಪ ಶಾನುಭೋಗರ ಗದಗಾಯಿಂದ ಹೇಳ್ತಾ ಇದ್ದಾರೆ, ಫಿನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಸ್ಥಿತಿಗತಿ ಏನಿರುತ್ತೆ, ಮಾರ್ಗದರ್ಶನದ ಕೊರತೆ ಏನಿರುತ್ತೆ, ಹಾಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದು, ಜೊತೆಗೆ ಧೈರ್ಯ ಕೂಡ ಇಲ್ಲದೆ ಇರೋದು, ಎಲ್ಲವೂ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಮೇಡಮ್. ಯಾವ್ದು ಬಿಟ್ಟರು ತಪ್ಪು ಅಂತಾನೆ ಅನ್ಸುತ್ತೆ. ಎಲ್ಲವೂ ಬೇಕಾಗುತ್ತೆ ಇವತ್ತಿನ ಯೂತ್ ಸಕ್ಸಸ್ನ ಕಾಣೋದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ಒಂದ್ರ ಬಗ್ಗೆ ಚರ್ಚೆ ಮಾಡೋದು, ನಾಲ್ಕು ಹೇಳ್ಬಿಡೋಣ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿದ್ರೆ, ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರ ಹೊರತಾಗಿ ಫಿನಾನ್ಸ್, ಆರ್ಥಿಕತೆ, ಇದು ಕೂಡ ಅವರಲ್ಲಿ ಎಷ್ಟೋ ಸಲ ಅವರನ್ನ ಕುಗ್ಗಿಸುತ್ತೆ, ಹೋಪ್ಸ್ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ, ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಯಾವುದನ್ನೂ ಕಳೆದುಕೊಳ್ಳದೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ಇರಬೇಕು, ಅವರ ಗುರಿಯತ್ತ ಅವರು ಸಾಗಬೇಕು, ಆಗಷ್ಟೇ ಅವರ ಗುರಿ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗೋದು ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಿಡಿಗಿರ ಕುಕ್ನೂರಿಂದ ಹಬ್ಬ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಿ, ಫಸ್ಟ್ ಊಟ ಮಾಡೋಣ ಬನ್ನಿ ಆಮೇಲೆ ಚರ್ಚೆ ಮಾಡೋಣ ಅಂತ ಕೇಳ್ತಾ ಇದ್ದೀರಾ. ಬಂದೆ ಬಂದೆ, ಇರಿ ಇರಿ ಬರ್ತೀನಿ. ಸಂದೇಶವನ್ನು ಕಳಿಸಿ ಮತ್ತಾರು ಹೇಳ್ತಿರೋದು ಅಂತ ಹೇಳಿದ್ರೆ, ಮಾರ್ಗದರ್ಶನ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದು ಪ್ರತಿ ಸೆಕೆಂಡ್ಗೂ ಕೂಡ ಆ ಗೈಡೆನ್ಸ್, ಮಾರ್ಗದರ್ಶನ ಅವ್ರಿಗೆ ಬೇಕೇ ಬೇಕು. ಎಲ್ಲೋ ಒಂದು ಕಡೆ ಅದು ಹಾದಿ ತಪ್ಪು ಅಂದರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಮಾರ್ಗದರ್ಶನ ಅಥವಾ ಗೈಡೆನ್ಸ್ ತುಂಬಾ ಮುಖ್ಯ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ, ಮೇಡಮ್ ಇಷ್ಟು ಸಿಂಪಲ್ ಆಗಿ ಎಲ್ಲರಿಗೂ ನಾವು ಒಂದೇ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನಾ? ಇಟ್ಸ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ನಾನು ಒಪ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಚಣೆ. ಸೊ ತುಂಬ ಮಾರ್ಗದರ್ಶನ ಸಿಕ್ಕಿ ಇಲ್ವಾ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ, ನನ್ನ ಬಗ್ಗೆ ನನಗೆ ಚೆನ್ನಾಗಿ ಸ್ವಯಂ ಅರಿವು ಇದೆ, ಜೊತೆಗೆ ನನ್ನಲ್ಲಿ ಕರೆಕ್ಟಾದಂತಹ ಸೋಲಿನ ಭಯ ಇಲ್ಲ, ಅದರೊಟ್ಟಿಗೆ ಕಾನ್ಫಿಡೆನ್ಸ್ ಅನ್ನೋಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಇದ್ದು, ಆರ್ಥಿಕ ಮುಗ್ಗಟ್ಟಿದ್ರೆ ಏನು ಮಾಡೋದು, ಅಥವಾ ಚೆನ್ನಾಗಿ ದುಡ್ಡಿದ್ದು ಅವರಲ್ಲಿ ಸೋಲಿನ ಭಯ ಇದ್ರೆ ಏನು ಮಾಡೋದು, ಈ ಥರ ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಭಿನ್ನವಾಗಿ ಇರೋವಂಥದ್ದು ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನಿಮ್ಮ ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನಮ್ಮ ಸಾಧಕರು ಕೂಡ ಎನ್ನ ಮ್ಯಾಲ ಮುನಿವಾರೆ ಅಂತ ಹೇಳಿ ಆರ್ಥಿಕ ಮುಗ್ಗಟ್ಟಿಗೆ ಹೇಳಬೇಕು, ಮಾರ್ಗದರ್ಶನದ ಕೊರತೆಗೆ ಹೇಳಬೇಕು, ಸೋಲಿನ ಭಯಕ್ಕೆ ಹೇಳಬೇಕು, ಹಾಗೆ ಏಕಾಗ್ರತೆಯ ಕೊರತೆಗೆ ಹೇಳಬೇಕು. ನನ್ನ ಮೇಲೆ ದಯಮಾಡಿ ಮುನಿಸ್ಕೋಬೇಡಿ, ನನ್ನ ಮೇಲೆ ಯಾವುದೇ ವಕ್ರದೃಷ್ಟಿಯನ್ನು ಬೀಳಬೇಡಿ ಅಂತ ಹೇಳಿ. ಹಾಗೆ ಯಾವುದು ತುಂಬ ಬಾಧಿಸೋದು ನಮ್ಮ ಯುವ ಸಾಧಕರಿಗೆ ಅನ್ನೋದನ್ನು ನಾನು ಕೇಳಿದ್ದೆ. ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸಾಧನೆ ಮಾಡೋರಿಗೆ ಸಾಮರ್ಥ್ಯ ಇದ್ದರೆ ಆದರೆ ಕೆಲವು ಅಡೆತಡೆಗಳು ದಾರಿ ತಪ್ಪಿಸುತ್ತೆ ಅಂತ ಹೇಳಿ ಅವರದ್ದೇ ಒಂದು ಲಿಸ್ಟನ್ನು ಹಾಕ್ಬಿಟ್ಟಿದ್ದಾರೆ. ತಾಳ್ಮೆ ಕೊರತೆ, ಗೊಂದಲ ಇರುವಂಥದ್ದು, ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಚಟ ಇರುವಂಥದ್ದು, ವೈಫಲ್ಯದ ಭಯ ಇರುವಂಥದ್ದು, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಡ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋದು, ಮಾರ್ಗದರ್ಶನದ ಕೊರತೆ ಇರೋದು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಒಂದು ಕವಿತೆ ಬರೆದುಬಿಟ್ಟಿದ್ದಾರೆ, ನಮ್ಮ ಚಿತ್ತವನ್ನು ತದೆಕಾವಗಿರಿಸುವುದೇ ಸವಾಲು, ಅದು ಅರಿತೇ ಇಣುಕುವುದು ಅತ್ತ ಇತ್ತ ಸುತ್ತಲು, ಮೈ ಮರೆತರೆ ಉಳಿಯುವುದೊಂದೇ ಕತ್ತಲು, ಅದ ಗೆದ್ದರೆ ಸಿಗುವುದು ಗೆಲುವಿನ ಘಮಲು ಅಂತ ಹೇಳಿ ದೇಶವಳ್ಳಿ ಶಿವು ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಪ್ರಕಾರ ಏಕಾಗ್ರತೆಯ ಕೊರತೆ ಬಗ್ಗೆ ನೀವು ಮಾತಾಡಿದ್ದೀರಿ, ಕರೆಕ್ಟಾ? ಸಂದೇಶವನ್ನ ಕಳಿಸಿ ಹೇಳ್ತಿದ್ರೆ, ಮೇಡಮ್ ಇವತ್ತಿನ ಯುವಜನತೆಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಮತ್ತೆ ಅಂಕ ಆಧಾರಿತ ಶಿಕ್ಷಣ ಯುವಜನರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಅರವಿಂದ್ ಚಾಲೀಕರ್ ಅವರು ತಾಂಡಾಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಏಕಾಗ್ರತೆ ಇಲ್ಲದಿರೋದೇ ಮುಖ್ಯ ಕಾರಣ, ಯಾಕಂದ್ರೆ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡೇ ಮುಗಿಸೋದಿಲ್ಲ, ಅದನ್ನ ಬಿಟ್ಟು ಇನ್ನೊಂದು ಕಡೆಗೆ ಜಂಪ್ ಆಗ್ಬಿಟ್ಟಿರ್ತಾರೆ, ಇದೇ ಪ್ರಮುಖವಾದಂಥ ಕಾರಣ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಮಣಿಕಂಠ ಅವರು. ಎಸ್, ಖಂಡಿತವಾಗಿ ಇದನ್ನು ನಾನು ಕೂಡ ಒಪ್ಕೊಳ್ತೀನಿ. ಇನ್ನು ಬಹಳ ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗುತ್ತೆ. ನೀವಿನ್ನು ಸಂದೇಶ ಕಳಿಸಿಲ್ವಾ? ಯಾಕೆ? ನಿಮ್ಮ ಅಭಿಪ್ರಾಯ ರವಾನಿಸಿ. ಯುವಜನತೆಗೆ ಸಾಧನೆಗೆ ಅಡ್ಡಿಯಾಗಿ ನಿಲ್ಲೋದು ಆರ್ಥಿಕ ಮುಗ್ಗಟ್ಟ, ಸೋಲಿನ ಭಯವ, ಮಾರ್ಗದರ್ಶನದ ಕೊರತೆಯ, ಅಥವಾ ಏಕಾಗ್ರ

ಸುನಾಮಿಯೋ ಭೂಕಂಪವೋ ಏನೇ ಆದರೂ ನನ್ನ ಸಾಧನೆಯನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಅಚಲ ನಿರ್ಧಾರ ಇರಬೇಕಲ್ವೇ. ಅದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟು ಬರಬಾರ್ದು, ಸೋಲಿನ ಭಯ ಇರಬಾರ್ದು, ಏಕಾಗ್ರತೆಯ ಕೊರತೆ ಇರಬಾರ್ದು, ಮಾರ್ಗದರ್ಶನದ ಕೊರತೆಯಂತೂ ಇರಲೇಬಾರ್ದು ಅಲ್ವೇ. ಹಾಗಿದ್ರೆ ಯಾವುದು ಕೊರತೆ ಎದ್ದು ಕಾಣ್ತಾ ಇರೋದು ಇವತ್ತಿನ ಯುವಜನತೆಗೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಜನರಿಗೆ ಯಾವ ಕೊರತೆ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಹಣಕಾಸಿನ ವ್ಯವಸ್ಥೆಯೇ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ ಇವತ್ತಿನ ಕಾಲದಲ್ಲಿ? ಇನ್ ಎರಡದಕ್ಕೆ ಹೋದ್ರೆ ಅದು ಮಾರ್ಗದರ್ಶನದ ಕೊರತೆ ಹೇಳಿದ್ರಿ, ಅದು ಕೂಡ ತುಂಬಾ ಮುಖ್ಯ. ಜೀವನದಲ್ಲಿ ಸೋತ್ರೆ, ಒಂದು ಸಲ ಲಾಸ್ ಆದ್ರೆ ಮತ್ತೆ ತಿದ್ದುಕೊಂಡು ಮೇಲ್ ಬರಬೇಕು, ಅದಕ್ಕೆ ಏಕಾಗ್ರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಎಲ್ಲವನ್ನ ಸೇರಿಸಿ ಕಳಿಸ್ಬಿಟ್ಟಿದ್ದಾರೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಗಿ ಅವರು. ಹಾಗೆ ಸಂದೇಶ ಕಳಿಸಿದ್ದಾರೆ, ಎಸ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಫ್ಕೋರ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಭಾಗ್ಯಶ್ರೀ ಅವರೇ. ಸಂದೇಶವನ್ನು ಕಳಿಸಿ, ನನಗಂತೂ ಹಣಕಾಸಿನ ಕೊರತೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ, ಆದ್ರೆ ಅದನ್ನೇನಾದ್ರೂ ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಗದರ್ಶನ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಯಾಜ್ ಹಿರಿಯೂರ್ನಿಂದ, ಏಕಾಗ್ರತೆಯ ಕೊರತೆ ಮೇಡಮ್, ಏನಿದ್ರೇನು ನಮ್ಮಲ್ಲೇ ಆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇರೋದು ಶುಭಶ್ರೀ, ಕಾರ್ಕೋಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಸೋಲುತ್ತೇನೆ ಅನ್ನೋ ಭಯ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವೊಬ್ಬರೇ ಇವಾಗ ಫಸ್ಟ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಧೈರ್ಯವಾಗಿದ್ದರೆ ಯಾವ ಕೆಲಸ ಕಾರ್ಯಗಳು ಕೂಡ ಸಾಧ್ಯ. ಅದೇ ಎಲ್ಲಿ ನಾನು ಸೋತೋಗ್ಬಿಡ್ತೀನೋ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗತ್ತೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ನಾವು ಎಷ್ಟೇ ಸಮಸ್ಯೆಯಿಂದ ಇದ್ದರೂ ಕೂಡ ನಮಗೆ ಬೇರೆ ಬೇರೆ ಮೂಲಗಳಿಂದ ನಾವು ಹಣ ಹೊಂದಿಸ್ಕೋಬೋದು, ಸರ್ಕಾರದಿಂದ ಎಷ್ಟೊಂದು ಸಬ್ಸಿಡೀಸ್ ಸಿಗತ್ತೆ. ಸೊ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ಬೋದು ಫಿನಾನ್ಷಿಯಲಿ, ನಾವು ಕಷ್ಟದಲ್ಲಿ ಇದ್ವಿ ಅಂತ ಹೇಳಿದ್ರೆ ಸಾಧನೆ ಮಾಡೋ ಅಂತ ಹೊತ್ತಿನಲ್ಲಿ. ಆದರೆ ಸೋಲೋ ಭಯ ಇದೆಯಲ್ಲ, ಅದು ನಮ್ಮನ್ನು ನಿಜಕ್ಕೂ ಕುಗ್ಗಿಸಿಬಿಡುತ್ತೆ ಸಾಧನೆಯಲ್ಲಿ ಅಂತ ಹೇಳಿ ಶುಭಾಶ್ರೀ ಅವರು ಕಾರ್ಕೋಳದಿಂದ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದವರು ರಮೇಶ್ ಅವರು ಸಂದೇಶವನ್ನು ಕಳಿಸಿ, ಎಸ್ ಒಟ್ಟಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯ ಪರಿಸ್ಥಿತಿ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ ಗೈಡೆನ್ಸ್ ಬೇಕು ಮೇಡಮ್, ಫಿನಾನ್ಷಿಯಲಿ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು, ಆದರೆ ಪ್ರಾಪರಾಗಿ ಗೈಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಏನು ಹೇಳ್ತೀರಾ ಸಂದೇಶ, ದಯವಿಟ್ಟು ಕ್ರಿಸ್ಪಾಗಿ ಹೇಳಿ, ಇಷ್ಟು ದೊಡ್ಡ ಪ್ರಬಂಧಗಳನ್ನು ದಯವಿಟ್ಟು ಕಳಿಸ್ಬೇಡಿ, ತುಂಬ ಕ್ರಿಸ್ಪಾಗಿ ಹೇಳಿ ಎಲ್ಲರ ಸಂದೇಶವನ್ನು ಕವರ್ ಮಾಡುವಂಥ ಕೆಲಸ ನಾನು ಮಾಡಬೇಕಲ್ವ ಆ ಕಾರಣಕ್ಕಾಗಿ. ಸೊ ಇವರು ಕೂಡ ಸವಾಲುಗಳ ಬಗ್ಗೆ ಹೇಳಿದ್ದಾರೆ, ಆತಂಕ, ಉದ್ಯೋಗದ ಭದ್ರತೆಯ ಕೊರತೆ ಇರುವಂಥದ್ದು, ಎಲ್ಲಿ ಸೋಲ್ತೀನಿ ಅನ್ನುವಂಥ ಭಯ, ಇದೆಲ್ಲವೂ ಕೂಡ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಸನದಿ ಗೋಕಾಕ್ನಿಂದ ಸಂದೇಶವನ್ನು ಕಳಿಸಿ, ಸಾಧನೆ ಅನ್ನೋದು ಒಂದು ತಪಸ್ಸು, ಅದಕ್ಕಾಗಿ ನಿಜಕ್ಕೂ ಸಾಹಸ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದೇ ಗುರಿಯಲ್ಲಿ ಹೋಗದೆ ಹಲವು ಗುರಿಯನ್ನು ಇಟ್ಕೊಂಡು ಮಾರ್ಗದರ್ಶಕರಿಲ್ಲದೆ ಹೋಗ್ತಾರಲ್ಲ, ಅದು ನಿಜವಾದ ಸಮಸ್ಯೆ. ಹಾಗೆ ಮಾರ್ಗದರ್ಶಕರಿಲ್ಲ ಅಂತ ಹೇಳಿದಾಗ ಏಕಾಗ್ರತೆ ಕೂಡ ಕಳ್ಕೊಂಡು ಬಿಡ್ತಾರೆ, ಹಾದಿ ತಪ್ತಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಮಣಿಕಂಠ ಅವರು. ಎಸ್, ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದು, ಇದೇ ತರ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡಬೇಕು. ಯಾವ ಪ್ರಾರ್ಥನೆ? ಸಾಧನೆಯ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮನ್ನ ಕಾಡುವ ಹಾಗೆ ಇರಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಏಕಾಗ್ರತೆಯ ಕೊರತೆ, ಎಲ್ಲವೂ ಒಂಥರ ಸವಾಲುಗಳೇ. ಆದ್ರೆ ಯುವಕರ ಯಶಸ್ಸಿನ ಆದಿಯಲ್ಲಿ ಅತಿ ದೊಡ್ಡ ಅಡಚಣೆ ಅಂತ ಹೇಳಿದ್ರೆ ಅದು ಸೋಲಿನ ಭಯ. ಯಾಕೆ ಅಂತ ಹೇಳಿದ್ರೆ ಅದು ಅವಕಾಶಗಳ ಕೊರತೆಯಲ್ಲ, ಪ್ರಯತ್ನಿಸುವ ಧೈರ್ಯವನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಯುವಕರಿಗೆ ಭಯ ಮುಖ್ಯ ಕಾರಣ ಅನ್ಸುತ್ತೆ. ಇದು ನನ್ನ ಅನುಭವ ಸಹ ಹೌದು. ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಸಿಕ್ಕಾಪಟ್ಟೆ ಹಿಡಿದಿಟ್ಕೊಂತ ಇದೆ, ಮೆಸೇಜ್ ಎಲ್ಲ ಕಳಿಸ್ತೀನಿ. ಬಟ್ ಸ್ಟೇಜ್ ಮೇಲೆ ಮಾತಾಡಬೇಕು, ಆನ್ ಏರಲ್ಲಿ ಮಾತಾಡಬೇಕು ಯಾವಾಗಾದರೂ ಲೈನ್ ಸಿಕ್ಕಿದಾಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತೀನಿ. ರಮ್ಯಾ, ಹಾಗೆ ಎಂದಿನಂತೆ ಹಾಡುಗಳ ಆಯ್ಕೆ ಯಾವಾಗಲೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ, ಇದ್ರ ಜೊತೆಗೆ ಏನಿದು ಬೆಂಕಿಯಲ್ಲಿ ಅರಳು ಸ್ವಲ್ಪ ತಡವಾಗಿ ಚಟಪಟ ಅಂತ ಅನ್ನಬಹುದು, ಆದರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ನೀವು ನನ್ನ ಜೊತೆ ನೆಕ್ಸ್ಟ್ ಆನ್ ಏರಲ್ಲಿ ಮಾತಾಡಲೇಬೇಕು. ವಾಣಿಶ್ರೀ ಅವರೇ, ಮಿಸ್ ಮಾಡೋ ಹಾಗಿಲ್ಲ. ವಾಣಿಶ್ರೀ ಅವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಸೊ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಜೊತೆಗೆ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಸಾಮರ್ಥ್ಯ, ಜೊತೆಗೆ ಅವರು ಡಿಸಿಪ್ಲಿನ್, ಶಿಸ್ತನ್ನು ಪಾಲನೆ ಮಾಡದೇ ಇರುವಂಥದ್ದು ಲೈಫಲ್ಲಿ, ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು, ಇದೆಲ್ಲವೂ ಕೂಡ ಅವರ ಕೆರಿಯರ್ ಇರ್ಬೋದು, ಅವರ ಗೋಲ್ ಇರ್ಬೋದು, ಎಲ್ಲ

ರೀಚ್ ಆಗ್ಲಿಕ್ಕೆ ತುಂಬಾನೆ ಕಷ್ಟ ಕೊಡತ್ತೆ, ಅಡೆತಡೆಯಾಗಿ ನಿಲ್ಲುತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ. ಮೊದಲನೇದಾಗಿ ಮಾರ್ಗದರ್ಶನದ ಕೊರತೆ, ಎರಡನೇದು ಸ್ವಲ್ಪ ಸೋಂಬೇರಿತನ ಸೇರ್ಕೊಳತ್ತೆ ಮೇಡಮ್ ಅಂತ ಭೋಜರಾಜ್ ಕಾಮ್ನಳ್ಳಿ ಅವರು ಪಂಜಾಬ್ ನಿಂದ ಹೇಳ್ತಾ ಇದಾರೆ. ಅಫ್ಕೋರ್ಸ್ ಇದನ್ನ ಕೂಡ ಮರೆಯೋ ಹಾಗೆ ಇಲ್ಲ, ಎಲ್ಲಕ್ಕೂ ಕೂಡ ಗಾಡ್ ಫಾದರ್ ಬೇಕೇ ಬೇಕು ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ದೀಪಿಕಾ ರಾಜೇಂದ್ರ ಅಲವತ್ತೂರ್ ಗ್ರಾಮದಿಂದ ಹೇಳ್ತಾ ಇದಾರೆ, ಆಲತ್ತೂರ್ ಗ್ರಾಮದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದಾರೆ, ಏಕಾಗ್ರತೆ ಪ್ರಮುಖ ಕಾರಣ, ಜೊತೆಗೆ ಮಾರ್ಗದರ್ಶನದ ಕೊರತೆ ಕೂಡ ಅವರ ಒಂದು ಅಭಿವೃದ್ಧಿಗೆ ಮಾರಕ ಆಗಿ ನಿಲ್ಲುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿದ್ದಪ್ಪ ವಾಗಟ್ಟಿ ಇವರು ಹೇಳ್ತಾ ಇದ್ದಾರೆ, ಸವಣೂರು ತಾಲೂಕು ಹಾವೇರಿಯಿಂದ, ಏನಾದರೂ ನಾನು ಮುನ್ನುಗ್ತೀನಿ ಅನ್ನೋ ಧೈರ್ಯ ಬೇಕು, ಆರ್ಥಿಕ ಬೆಂಬಲ ಇದ್ದರೆ ಮಾತ್ರ ಎಲ್ಲ ಸಾಧ್ಯ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ರಾವ್ ಪಿ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಶ್ರದ್ಧೆ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲವೂ ಬೇಕು, ಒಂದು ಲೆಕ್ಕದಲ್ಲಿ ಸೋಲಿನ ಭಯವೂ ಇರಬಾರ್ದು, ಆರ್ಥಿಕ ಮುಗ್ಗಟ್ಟು ಇರಬಾರ್ದು, ಅನುಭವದ ಕೊರತೆ ಅಂದರೆ ಮಾರ್ಗದರ್ಶನದ ಕೊರತೆ ಕೂಡ ಇರಬಾರ್ದು. ಏಕಾಗ್ರತೆ ನಮಗಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋ ಅಂಥದ್ದೇ ಏಕಾಗ್ರತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲವೂ ಕೂಡ ಇದು ಒಂದಕ್ಕೊಂದು ಬೆಸೆದುಕೊಂಡಿರುವಂಥದ್ದು, ಸರಪಳಿಯ ಹಾಗೆ. ಯಾವುದೇ ಸರಪಳಿಯ ಮಧ್ಯೆ ಒಂದು ಕೊಂಡಿ ಬಿಚ್ಚೋಯ್ತು ಅಂತ ಹೇಳಿದ್ರು, ಒಂದರಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರು, ಮುಂದಿನ ಹೆಜ್ಜೆ ಅಥವಾ ಮುಂದಿನ ಸರಪಳಿಯ ಜಾಯಿಂಟ್ ಅಥವಾ ಜಂಟಿ ಆಗೋದಕ್ಕೆ ಅದು ನಿಜಕ್ಕೂ ಮಾರಕ ಆಗಿ ನಿಲ್ಲುವಂಥದ್ದು. ಹಾಗಾಗಿ ಒಂದಕ್ಕೊಂದು ಇಲ್ಲಿ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ ಅನ್ನೋದನ್ನಂತೂ ಮರೆಯೋ ಹಾಗಿಲ್ಲ.

ಒಂದು ಲೆಕ್ಕದಲ್ಲಿ ಯಶಸ್ಸಿನ ಜೊತೆ ಸ್ನೇಹ ಬೆಳೆಸ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ಮೋಹ ಇಟ್ಕೊಳ್ಬೇಕು, ಅವಾಗ ನಿಜಕ್ಕೂ ಅದು ನಮ್ಮನ್ನ ತಬ್ಬಿ ಹಿಡಿಯುತ್ತೆ. ತನೀಶಿವನ್ನ ಕಳಿಸಿದ್ದಾರೆ ಎಸ್ ಭಾಗ್ಯ ಹೇಳ್ತಾ ಇದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೊಡಬೇಕು, ಏನಿದ್ರೇನು ಭಗವಂತ ಆರೋಗ್ಯನೇ ಕೊಡಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಸಾಧನೆಗೆ ತುಂಬ ಮುಖ್ಯ ಆರೋಗ್ಯ ಅಂತ ಹೇಳ್ತಿದ್ರೆ. ಹೌದು ಭಾಗ್ಯ, ಅಷ್ಟಿಲ್ಲ ಹೇಳ್ತಾರ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಎಲ್ಲದಕ್ಕೂ ಮೊದಲು ಕುಟುಂಬ ಸದಸ್ಯರ ಸಹಕಾರ ಬೇಕು, ಅದೇ ಇಲ್ಲ ಅಂತ ಹೇಳಿದ್ರೆ ಏನಿದ್ರೇನು ಪ್ರಯೋಜನ ಅಲ್ವಾ ಮೇಡಮ್ ಅಂತ ಉಮಾಕಿಶೋರ್ BTM ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ, ಕುಟುಂಬ ಸಹಕಾರ ಅನ್ನೋದು ಒಂದು ಲೆಕ್ಕದಲ್ಲಿ ನಮಗೇನು ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರೆ ಅದನ್ನು ತುಂಬತ್ತೆ, ಸೋಲಿನ ಭಯ ಇದ್ರೆ ಅದನ್ನು ಹೋಗ್ಸುತ್ತೆ, ಮಾರ್ಗದರ್ಶನ ಬೇಕಾ ಅದನ್ನು ಕೂಡ ಕೊಡುತ್ತೆ, ಆರ್ಥಿಕ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ ಸಾಧ್ಯ ಆದರೆ ಅದನ್ನು ಕೂಡ ಪರಿಹರಿಸ್ತಾರೆ. ಹಾಗಾಗಿ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕುಟುಂಬ, ಹಾಗಾಗಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ. ವ್ಯಾಲಿಡ್ ಪಾಯಿಂಟ್, ಒಪ್ಕೊಳ್ತೀನಿ. ಹಾಗೆ ಸಂದೇಶವನ್ನ ಕಳಿಸಿದ್ದು ಯಾರು ಅಂತ ಹೇಳಿದ್ರೆ, ಈ ಸಲ ಎಸ್ ಯಶಸ್ಸಿನ ಹಾದಿಯಲ್ಲಿ ನೀವು ಹೇಳಿದಂತಹ ನಾಲ್ಕು ಅಂಶಗಳು ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಹಿರಿಯರು ತಂದೆ ತಾಯಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಹಾದಿಯಲ್ಲೇ ನಡೆದಾಗ ಯಶಸ್ಸು ಸಿಗತ್ತೆ, ಇದು ನನ್ನ ಅನಿಸಿಕೆ. ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್, ಏಕಾಗ್ರತೆ ಬೇಕು, ಎಸ್ ನನ್ನ ಕೈಲಾಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೊಂದು ರೀತಿಯ ನಂಬಿಕೆ, ಸ್ವನಂಬಿಕೆ ಅದಿತ್ತು ಅಂತ ಹೇಳಿದ್ರೆ, ಸೊ ಏನು ಬೇಕು ಸಾಧಿಸ್ಬೋದು ಅಂತೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವು ಹೇಳಿದಂಥ ಎಲ್ಲ ಪಾಯಿಂಟ್ಸ್ ಕೂಡ ತುಂಬ ಪ್ರಮುಖವಾಗಿ ಇರುವಂಥದ್ದು, ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಮೀರಿ ಬೆಳಿಬೇಕು ಅಂತ ಹೇಳಿದಾಗ ಯಶಸ್ಸಿನ ಕಡೆಗೆ ನಾವು ದಿಟ್ಟ ನಿಲುವನ್ನು ಇಟ್ಕೊಂಡಿರಬೇಕು. ಯಾವುದೇ ಆರ್ಥಿಕ ಮುಗ್ಗಟ್ಟು ಬಂದರೂ ಅದಕ್ಕೊಂದು ಹಾದಿ ಹುಡುಕೊಳ್ಬೇಕು, ಒಂದು ಯಾವುದೋ ಸಮಸ್ಯೆ ಬಂತಂತ ಕೈಕಟ್ಟಿ ಕೂರೋ ಹಾಗಿಲ್ಲ, ಎಲ್ಲವನ್ನು ಹಿಂದಿಕ್ಕಿ ಮುನ್ನಡೆದಾಗ ಮಾತ್ರ ಯಶಸ್ಸು ನಮ್ಮದಾಗತ್ತೆ. ಈ ಪಾಠ ಇವತ್ತಿನ ಯುವಜನತೆಗೆ ಹೇಳ್ಕೊಡುವಂಥ ಕರ್ತವ್ಯ ಪೋಷಕರದ್ದು, ಹಾಗಾಗಿ ಪೋಷಕರು ತಮ್ಮ ಕರ್ತವ್ಯವನ್ನು ಮರೆಯೋ ಹಾಗಿಲ್ಲ, ಯಾಕಂದರೆ ಇವತ್ತು ಜಾಗತಿಕ ಪೋಷಕರ ದಿನ. ನಿಮ್ಮ ಕರ್ತವ್ಯವನ್ನು ಮತ್ತೆ ಇವತ್ತು ನಾನು ನಿಮಗೆ ನೆನಪು ಮಾಡ್ತಾ ನನ್ನ ಕರ್ತವ್ಯವನ್ನು ನಾನು ನೆನಪಿಸಿಕೊಳ್ಳುತ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಟಟಾ ಬಬಾಯ್ ಹೇಳ್ತಾ ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

0: 101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:37. ಸವಿಗಾನ, ಮಧುರ ಗೀತೆಗಳ ಗಾಯನ.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620127000.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆರಂಭದಲ್ಲಿ ಕೇಳಿ ಧರ್ಮಸಿರಿ ಚಿತ್ರದ ಗೀತೆಯನ್ನು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಗುಣನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಇನ್ನು ಮುಂದೆ ಅದೇ ಕಲಾವಿದರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು. ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಒಂದು ಮುತ್ತಿನ ಕಥೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗರುಡರೇಖೆ ಚಿತ್ರದ ಗೀತೆ

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೇವರ ಕಣ್ಣು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಸೀತಾರಾಮು ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ನಾನೊಬ್ಬ ಕಳ್ಳ ಚಿತ್ರದ ಗೀತೆ.

ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳಿದ್ರಿ. ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು, ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟೆ ಅವರಿಂದ ಮಾಹಿತಿ. ನಂತರ ಜನಪದ ಸಂಗೀತ. ಸಂಜೆ 7:45 ಚಿತ್ರಗೀತೆಗಳು, 8:00 ಸವಿನೆನಪು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಜನಪದ ಕಾರ್ಯಕ್ರಮ ವೈವಿಧ್ಯ. ಇನ್ನು ರಾತ್ರಿ 10:30 ಚಿತ್ರ

6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ. ಬೆಳಿಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. 7:45 8:30 ಹಾಗೂ 9:30 ಚಿತ್ರಗೀತೆಗಳು. ಬೆಳಗ್ಗೆ 9:00 ಜಜ್ಜಿ ರೊಟ್ಟಿ ಚವಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಸುಕನ್ಯಾ ಕನ್ನಾರಳ್ಳಿ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು. ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 12:00 ನಾಳೆ ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್, ಜಿ ರಾಮ್ಜಿ ಮಿಷನ್, ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಿಲಯದಿಂದ ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಮಹಿಳಾ ಕಾರ್ಯಕ್ರಮದಲ್ಲಿ ಸುವರ್ಣ ಸಿಂದಗಿ ಅವರೊಂದಿಗೆ ಸಂದರ್ಶನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಜಜ್ಜಿ ರೊಟ್ಟಿ ಚವಳಿಕಾಯಿ, 6:30 ಅವಲೋಕನ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ರಾ ಎನ್ಸಾಳುಂಕೆ. ನಂತರ ಜನಪದ ಸಂಗೀತ. ಸಂಜೆ 7:45 ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ನಾಳೆ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಮನಿ ಟಾಕ್, ನಂತರ ಮಂಥನ, 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಹಲೋ
1: ಹಲೋ, ಯಾರು ರೀ?
0: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ಕಾರ ರೀ. ಯಾರದ ಗೊತ್ತಾಗವಲ್ದಲ್ ರೀ,
0: ನಿಮ್ ಚಿನ್ನು ಅದಾಳಲ್ ರೀ.
1: ಅದಾಳ್ರಿ ನಮ್ ಚಿನ್ನು. ಏನಾಯ್ತು ರೀ ಈಗ?
0: ನಿಮ್ ಚಿನ್ನುಗ್ ಏನೂ ಆಗಿಲ್ರಿ, ನಾ ನಿಮ್ ಚಿನ್ನು ಸಾಲಿ ಮಾಸ್ತರದೇನ್ರಿ ನಾನು.
1: ಓಹೋ, ನಮಸ್ಕಾರ ರೀ ಮಾಸ್ತರ.
0: ನಮಸ್ಕಾರ ರೀ. ನಮಸ್ಕಾರ ಮೇಡಮ್. ಯಾಕೋ ನಿಮ್ ಹುಡುಗಿ ಇವತ್ತ ಸಾಲಿಗೆ ಬರ್ಲಿಲ್ಲಲ್ರಿ?
1: ಅಯ್ಯ, ಇನ್ನ ಇವತ್ ಚಾಲು ಆಗೈತಿ ಬಿಡ್ರಿ. ಇನ್ನ ಏನ್ರಿ, ಏನ ಅಂತಪ್ರಿ ಅವ್ನ್ಸ್ ರೈತ್ರಿ. ಇನ್ನೊಂದ್ ಸ್ವಲ್ಪ ದಿನ ಹೋಲಿರಿ, ಇನ್ನೊಂದಿಟ್ ಆಟ ಆಟ ಈಟ ಆಡ್ತಾಡ್ರಿ.
0: ಏ, ಹಂಗ್ ಮಾಡ್ಬಾರ್ದ್ರಿ. ಎಲ್ಲಾ ಮಕ್ಳು ಇವತ್ತ ಶಾಲೆಗೆ ಬಂದಾವ. ನಾನ್ 4:30 ತನಕ ನೋಡ್ದೆ, ಇವತ್ ನಿಮ್ ಮಗಳು ಶಾಲೆಗೆ ಬರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ ರೀ ನಾನು.
1: ಹೌದೇನ್ರಿ, ನಾವು ಇನ್ನ ಊರಿಗೆ ಕಳ್ಸಿವ್ರಿ, ಇನ್ನ ಕರ್ಕೊಂಡ ಬಂದಿಲ್ರಿ ಮಾಸ್ತರ.
0: ಇಲ್ಲ ಇಲ್ರಿ, ಕರ್ಸುವಂತ ವ್ಯವಸ್ಥೆ ಮಾಡ್ರಿ.
1: ಹಿಂಗ್ರಿ, ಆಯ್ತಾಡ್ರಿ, ನಮ್ಮ ಯಜಮಾನ್ರಿಗೆ ಹೇಳ್ತೀನ್ರಿ ಮಾಸ್ತರ.
2: ಯಾರು ಫೋನ್ ಮಾಡ್ಯಾರ?
1: ಅಯ್ಯ ಬರ್ರಿ, ಬಂದ್ರೇನ?
2: ಹೌದು, ಯಾರು ಫೋನ್ ಮಾಡ್ರಿ, ಯಾರ ಜೊತೆ ಮಾತಾಡಕತ್ತೀನಿ?
1: ಅಯ್ಯ, ಚಿನ್ನು ಸಾಲಿ ಮಾಸ್ತರ್ ಫೋನ್ ಹಚ್ಚಾರ್ರಿ. ಏನ ಸಾಲ್ ಚಲೋ ಆಗ್ಯಾವಂತಲ್ಲ.
2: ಹೌದ್ ಮತ್ತೆ, ಇವತ್ತಿನ ಸಾಲ್ ಚಲೋ ಅಲ್ಲೇನ?
1: ಅಯ್ಯ ಹೋಗ್ಲಿ ಬಿಡ್ರಿ, ಇನ್ನೊಂದಿಟ್ ಸಣ್ಣ ಹುಡುಗಿ ಐತಿ, ಆಟ ಆಡ್ಕೋತಿರ್ತೈತಿ.
2: ನಾ ಹೇಳಿದೆ ನಿನ್ನೆ ಕರ್ಕೊಂಬರುಮ ಅಂತ ಹೇಳಿದೆ, ಹೇಳಿದೆ ನನ್ನ ಮಾತೆಲ್ಲ ಕೇಳ್ತೀನಿ ನೀನು.
1: ಅಯ್ಯ, ಆಟ ಆಡುವ ವಯಸ್ಸಿನಾಗ ಏನ್ ಸಾಲಿ ಸಾಲಿ ಅಂದ್ರೆ, ನಾವು ನೋಡ್ರಿ ಇಲ್ಲ ಸಾಲಿ ಆಗಿ ಚಾಲೂ ಆಗಿ 15 ದಿನದ ಮ್ಯಾಗ ಹೋಗ್ತಿದ್ವಿ.
2: ನಮ್ದು ಬಿಡ, ಈಗ ಪ್ರೆಸೆಂಟ್ ಏನ್ ನಡಾಕತ್ ಅದನ್ನ ಮಾತಾಡು. ಈ ಸಾಲಿ ಬಗ್ಗೆ ಮಾತಾಡಿ. ಈಗ ಹುಡುಗರು 1ನೇ ತಾರೀಕಿಗೆ ಚಲೋ ಅಂದ್ರೆ 1ನೇ ತಾರೀಕಿಗೆ ಸಾಲ ಇರ್ಬೇಕು.
1: ಅಲ್ಲ, ಈಗ
2: ನೀವು ಹೋಗಿ ತವ್ರ ಮನೆ ಬಿಟ್ಟು ಕೂತಿ ಹುಡುಗರ್ನ, 2 ತಿಂಗಳಾತು ಹುಡುಗರಿಗೆ ಆಟಕ್ಕೆ ಬಿದ್ದಿರ್ತಾವ, ಊರಿಗೆ ಬರಕ್ವಲ್ಲ ತಾವು.
1: ಈಗ ಮಾಸ್ತರು ಇನ್ನ ಈಗರೇ ಫೋನ್ ಹಚ್ಚಿದ್ರು. ಈಗ ಒಂದು ಕೆಲಸ ಮಾಡ್ರಿ ನೀವು, ಅದು ಇದು ಏನು ಹೇಳ್ಬೇಡ್ರಿ ನನಗೆ. ನನ್ನ ಕೂಸ ಇನ್ನೊಂದು ಸ್ವಲ್ಪ ದಿನ ಇರ್ಲಿ, ಅಲ್ಲೇ ತವ್ರ ಮನ್ಯಾಗ ಒಂದು 15 ದಿನ ಬಿಟ್ಟು ಬರ್ತಾರೆ ಅಂತ ಹೇಳ್ಕೊಂಬರ್ರಿ. ಹೋರಿ
2: ಸಾಲಿಗೆ ನೀವು ಹೋಗಿ ಕೆನಕಿನ ಬದ್ಲಿ ಚಿನ್ನಕಿನ ಬದ್ಲಿ?
1: ಅಯ್ಯ ಅದೇ ಸಾಲ್ ಬಿಡ್ರಿ, ಎಲ್ಲ ಕೊಡ್ತಾರ ಮತ್ತೆ ಹೋಗಾನೆ. ಮತ್ತೆ ನೀವು ಭೇಟಿಯಾಗಿ ಹೇಳ್ರಿಲ್ಲ, ಎಲ್ಲ ಒಮ್ಮೆ ಹೋಮ್ವರ್ಕ್ ಮಾಡ್ಸಾಕತ್ರಿ.
2: ಹಂಗ್ಯಾಂಗ್ ಬರ್ತದ? 1ನೇ ತಾರೀಕಿಗೆ ಸಾಲ್ ಚಲೋ ಅಂದ್ರೆ 1ನೇ ತಾರೀಕಿಗೆ ಸಾಲಿ ಎಷ್ಟು ಅಲಂಕಾರ ಮಾಡಿರ್ತಾರೆ ನೋಡ. ಆಗಳೆ ಬರ್ಬೇಕಾರ ನೋಡಿದೆ ನಾ ಮುಂಜಾಳೆ, ಬರ್ಬೇಕಾರ ಒಂದೊಂದು ಸಾಲಿ ಮ್ಯಾಗ ಎಷ್ಟು ಚಿತ್ರ ತೆಗೆದು ಮಾವಿನ ತೋಲ್ ಕಟ್ಟಿ ಹಾರ ಹಾಕಿ ಎಷ್ಟು ಚಂದ ಮಾಡಿದ್ರು.
1: ಅಯ್ಯೋ, ಸಾಲ್ಯಾಗ ಮಾಡಕತ್ತಾರ?
2: ಹೌದು ಮತ್ತೆ, ಅದು ಕನ್ನಡ ಸಾಲ್ಯಾಗ.
1: ಅವ್ವಾ, ಮತ್ತೆ ಹ್ಯಾಂಗ್ ಮಾಡುದು ಈಗ, ಕಳ್ಸುದು ಮಾಡುದು?
2: ನಿಮ್ ತಮ್ಮಗ್ ಫೋನ್ ಹಚ್ಚೇಬಿಡು, ನಾಳೆ ಹೊತ್ತುಂಡಿದ್ರೆ ಕರ್ಕೊಂಬರಕ್ ಹೇಳ್ಬಿಡಂಗ.
1: ಆಯ್ತಡ್ರಿ, ನೋಡ್ತೀನಿ ನಾನು, ಟೈಮ್ ಸಿಕ್ಕ ಹೇಳ್ತೀನಿ. ಅತ್ತ
2: ಅಂದಂಗ ನಮ್ಮ ರಮೇಶ್ ಮಾಸ್ತರ ಇಲ್ಲೇ ಅಷ್ಟೋಗಲ್ಲ, ತರ್ಸ್ ಕೇಳೋನು.
1: ಆಯ್ತು, ಹಂಗ ಮಾಡ್ರಿ. ಈಗ ಒಮ್ಮೆ ಹಿಂಗ್ ದಡೂರ್ನ ದುಡುಗ್ನ ಹೇಳಿದ್ರೆ ಹ್ಯಾಂಗ ಮಾಡ್ಲಿ? ಆ ಹುಡುಗಿ ಸಾಲಿ ಅರಿಬಿ ಬೂಟ ಚಪ್ಪಲ ಎಲ್ಲದಾವತ್ ಹ್ಯಾಂಗ್ ಹುಡುಕಾಡ್ಬೇಕು?
2: ನಾ ಹೇಳಿದ್ರೆ ನೀನಂಕರು ತಿಳ್ಕೊಳ್ಳೋದಿಲ್ಲ. ಈಗೇನ್ ಮಾಸ್ತರ್ ಹೋಗ ರಮೇಶ್ ಮಾಸ್ತರ್ ಬರ್ತಾನ, ಬಂದ ಮ್ಯಾಗ ಅವ್ನ್ ಕೇಳೋನ ಅಂತ ಹೇಳ್ತಾನ, ಅವಾಗ ನಿಂಗೆ ಗೊತ್ತಾಕೈತಿ.
1: ಹೌದ್ರಿ ಖರೆ, ಈಗ ಅವೆಲ್ಲ ಸಜ್ಜ ಮಾಡ್ಬೇಕಲ್ಲ ಎಲ್ಲ.
2: ಈಗ ಅಂದಂಗ ರಮೇಶ್ ಮಾಸ್ತರ್ ಹೊಂಟಬಿಟ್ಟ ನೋಡಲಿ.
0: ಸರ್ ನಮಸ್ಕಾರ ಸರ್. ನಮಸ್ಕಾರ ಸುರೇಶ್ ಅವರ, ನಮಸ್ಕಾರ.
2: ಬರ್ರಿ ಬರ್ರಿ ಸರ್, ಕರೆಕ್ಟ್ ಟೈಮ್ಗೆ ಬಂದ್ರಿ ಬರ್ರಿ ಸರ್ ನೀವು.
1: ಬರ್ರಿ ಮಾಸ್ತರ ಒಳಗ
0: ಬಂದಿರಕ.
2: ಈಗ ನೋಡ್ರಿ, ನಾನು ಹೆಂಡತಿ ಹುಡುಗರ್ಗ ಮನೆ ಹೇಳಿದೆ ನಾ ಫೋನ್ ಹಚ್ಚಿ ಕರೆಸು ಕರೆಸು ಅಂತಂದ್ರ, ಅಲ್ಲಿ ಊರಾಗ ಬಿಟ್ಟು ಬಂದ ತವ್ರ ಮನ್ಯಾಗ ಹುಡುಗರ್ನ ಒಟ್ಟ ಹುಡುಗರು ಆಟಕ್ಕೆ ಬಿದ್ಬಿಟ್ಟು ಬರಕತ್ತಾರಲ್ರಿ, ಇವತ್ತರ ಸಾಲ್ ಚಲೋ ಆಗೈತಿ ನೀವು ಫೋನ್ ಹಚ್ಚಿರಿ. ಮತ್ತೆ ಸ್ವಲ್ಪ ಹೇಳ್ರಿ ನಮ್ಮ ಹೆಂಡತಿ ತಿಳಿಸಿ, ಒಟ್ಟೆ ನಾನು ಮಾತು ಕೇಳೋಲ್ಲ ಹೇಳಕ್ಕೆ.
0: ಅಕ್ಕೋರ ಶಾಲೆ ಬರ್ಬೇಕ್ರಿ ಎಲ್ಲ ಮಕ್ಕಳು. ಶಾಲೆ ಪ್ರಾರಂಭೋತ್ಸವ ಅಂದ್ರೆ ಶಾಲೆ ಒಳಗೊಂದ ಹಬ್ಬದ ಥರ ನಾವು ವಾತಾವರಣ ಸೃಷ್ಟಿ ಮಾಡಿ ಶಾಲೆಯನ್ನು ಪೂರ ಸ್ವಚ್ಛಗೊಳಿಸಿ ಅವಕ್ಕೆ ತಳಿರು ತೋರಣ ಕಟ್ಟಿ ತೆಂಗಿನ ಪರಕಿ ಕಟ್ಟಿ ಮಕ್ಕಳು ಇಷ್ಟು ಚಂದ ಮಾಡಿದ್ರೆ ಹೂವಿನ ಹಾರ ಬಾಗಿಲಿ ನೋಡ್ಬೇಕ್ರಿ. ಸುಸ್ವಾಗತ ಅಂತೇಳಿ ರಂಗೋಲಿ ಹಾಕಿ ಹೂವಿನ ಹಾರ ಹಾಕಿ ಸರಸ್ವತಿ ಪೂಜೆಯನ್ನು ಮಾಡಿ ಇವತ್ತು ನಾವು ಶಿಕ್ಷಣವನ್ನು ಪ್ರಾರಂಭ ಮಾಡಿದೀವಿ ರೀ. ಅಕ್ಕೋರ
1: ನಾನು ನೋಡಿನ್ರಿ, ಕಸ ಕಿತ್ಕೊಂಡ್ ಬರೋ ಮುಂದೆ ನೋಡಿನಿ ನಿಮ್ಮದು ಸಾಲಿ ಮುಂದೆ ಆಯ್ತು ಬಂದ್ನಿ ಕರೆ. ಅಲ್ರಿ ಮಾಸ್ತರ್, ನೀವು ನಾವು ಸಣ್ಣವ್ರಿದ್ದಾಗ ಎಲ್ಲಿ ಚಾಲ್ ಚಾಲುವಾಗನ ಹೋತಿದ್ದೀವ್ರಿ ದೌಡ.
2: ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ, ನೀ ಅದನ್ನ ಹೇಳ್ತಿಯಲ್ಲ ಹೊಳೆ ಮಳೆ, ನಾನು ಅದನ್ನ ಹೇಳಿ ನಿನಗೆ ಇಡತಕ್ಕ.
1: ಮಾಸ್ತರ್ ನೋಡ್ರಿ, ಈಗ ನಾ ಅರಿಬಿ ಪರಿಬಿ ಆಂಚಡಿ ಗಿಂಚಡಿ ಏನು ಒಗದಾಕಿಲ್ರಿ ನಾನು. ಒಂದೆರಡು ದಿನ ಹಂಗ ಕಳ್ಸಂದ್ರೆ ಬಿನ್ ಅರಿಬಿ ಮ್ಯಾಗ ಕಳಿಸ್ತೀನಿ ನೋಡ್ರಿ. ಮತ್ತೆ
0: ಇಲ್ಲ ಇಲ್ಲಿ ಕಳಿಸ್ರಿ, ಅದಕ್ಕೇನು ಆಗಂಗಿಲ್ಲ. ಮೊದಲ ಮಕ್ಕಳ ಶಿಕ್ಷಣ ಮುಖ್ಯ ರೀ. ಇದ ಸುರೇಶನ್ ಕೇಳಲ್ರಿ, ನಾವು ಎಲ್ಲ ಇಬ್ರು ಕೂಡ ಶಾಲೆ ಹೋಗ. ಸುರೇಶ ಗೊತ್ತಿಲ್ಲ,
2: ನಾವು 1ನೇ ತಾರೀಕು ಅಂದ್ರೆ 1ನೇ ತಾರೀಕು ಹೋಗ್ಬಿಡ್ತಿದ್ದೇವೆ. ಆದ್ರೆ ಹೋಗಿ ಒಂದ್ ಎರಡು ಹುಡುಗರು ಬರುದು ಬರ್ಲಾರ್ದು ನೋಡ್ಸಿ ಅಂತ ಮತ್ತೆ ಎರಡು ದಿವಸ ಗ್ಯಾಪ್ ಮಾಡಿ ಮತ್ತೆ ಹೋಗಿದ್ದೇವೆ ನಾವು. ಮತ್ತೆ ಇನ್ನೊಂದು, 1ನೇ ತಾರೀಕು ಚಲೋ ಆತ ಜೂನ್ 5ನೇ ತಾರೀಕಿಗೆ ಫಿಕ್ಸ್ ಇರ್ತಿದ್ದೇವೆ. ಯಾಕಂದ್ರೆ ಸಾಲ್ಯಾಗ ಗಿಡ ಹಾಸ್ತಿದ್ವಿ ನಾವು, ಅವತ್ತು ಪರಿಸರ ದಿವಸ ಅಲ್ಲ.
0: ಹೌದು,
2: ಗಿಡ ಹಾಸ್ತಿದ್ವಿ
1: ಸಾಲಿ ಮುಂದೆ ನೋಡಿದೆ ಬಿಡ್ರಿ, ಬಾಟ ಗಿಡಗಳು ತಂದಿಟ್ಟಿರಿ ಅದ್ರ ಸಂಬಂಧ.
0: ಅದ್ರ ಸಂಬಂಧ ತಂದೇವೆ ನೋಡ್ರಿ. ಅಂದ್ರೆ ಇವತ್ತು ಶಾಲೆಗೆ ಅಂದ್ರೆ ಹೊಸ ಅಡ್ಮಿಷನ್ ಇರ್ತಾವಲ್ಲ, ಹುಡುಗರು ಮಕ್ಕಳು ಅಡ್ಮಿಷನ್ ಮಾಡ್ಕೋತೀವಿ. ಮತ್ತೆ ಮರಳಿ ಬಾ ಶಾಲೆಗೆ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಎಲ್ಲ ಮಕ್ಕಳನ್ನ ನಾವು ಶಾಲೆಗೆ ಕರೆಸುವಂಥ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಪಾಲಕರಾದವ್ರು ಏನು ಮಾಡ್ಬೇಕಂದ್ರೆ ಮಕ್ಕಳ ಜೊತೆ ಅವರು ಕೂಡ ಬಂದು ಶಾಲೆಯಲ್ಲಿ ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಮಕ್ಕಳಿಗೆ ಒಂದು ಶುಭ ಹಾರೈಸಬೇಕಂತೇಳಿ ನಾನೊಂದು ಕೋರಿಕೆ ನೋಡ್ರಿ ಅಕ್ಕೋರ.
2: ಇನ್ನೊಂದು ಮಾಸ್ತರ, ನೀ ಹೇಳ್ದಂಗ ಸರ್ಕಾರಿ ಶಾಲೆ ಏನು ಮಾಸ್ತರ್ಗಳದಾರಲ್ಲ, ಇವರೆಲ್ಲ 30ಕ್ಕ 31ಕ್ಕ ಈ ಹಳ್ಳಿಯಾಗೇನು ಹೋಗಿ ಹೋಗಿ ಮರಳಿ ಬಾ ಶಾಲೆಗೆ ಅಂತ ಏನು ಹೇಳಿದಲ್ಲ, ಹಿಂಗೆ ಹೋಗಿ ಮನೆ ಮನೆ ಹೋಗಿ ಹೇಳುವಂಥದ್ದು ಈಗ ಇತ್ತೀಚೆಗೆ ನಾವು ನೋಡಾಕತ್ತೀವಿ. ಯಾಕಂದ್ರೆ ಹುಡುಗರು ಬಿಟ್ಟಿರ್ತಾರೆ ಹೊಳ್ಳಿ ಮರಳಿ ಶಾಲೆಗೆ ಬರಲಿ ಅನ್ನೋದು ನೋಡ್ತೀವಿ ನಾವು. ಸರ್ಕಾರಿ ಶಾಲೆ ಒಳಗೆ ಗಣನೀಯವಾಗಿ ಈ ಒಂದು ಅಡ್ಮಿಷನ್ ಏನು ಪ್ರವೇಶಾತಿ ಅಂತ ಹೇಳಿದ್ರೆ ಅವು ಕಡಿಮೆ ಆಗ್ಲಿಕ್ಕತ್ತಾವ.
0: ಹೌದು,
2: ಹಿಂಗಾಗಿ ಮಾಸ್ತರ್ಗಳು ಹೋಗಿ ನಮ್ಮ ಏನು ಪಬ್ಲಿಕ್ ಅದಲ್ಲ ಅವರಿಗೆ ಮನವೊಲಿಕೆ ಮಾಡ್ಲಿಕ್ಕತ್ತಾರ.
0: ಹೌದು,
2: ಆದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದ್ರಿ.
0: ಏ, ನಾವು ಮಾಡ್ಬೇಕಲ್ರಿ, ಅದ್ರ ಜೊತೆ ಪಾಲಕರ ಪಾತ್ರ ಬಹಳ ಮುಖ್ಯ ಐತ್ರಿ ಸುರೇಶ್ ಅವರ. ಯಾಕಂತಂದ್ರೆ ಈಗ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂತ ಒಂದು ಜವಾಬ್ದಾರಿ ಏನೈತಿಲ್ಲ, ಪಾಲಕರ ಮೇಲೆ ಬಹಳ ಐತ್ರಿ ಅದು.
2: ಇನ್ನೊಂದು ಮಾಸ್ತರ್, ನನಗೆ ಹೆಮ್ಮೆ ಏನಂತಂದ್ರೆ ಈಗ ಕನ್ನಡ ಶಾಲೆಯೊಳಗೆ ಮೊದಲು ಭಾರಿ ಶಿಕ್ಷಣ

0: ಈಗೂ ಕೂಡ ಅತ್ಯುನ್ನತವಾದ ಶಿಕ್ಷಣ ಕೊಡಲಿಕತ್ತಾರ ಅಂತ ತಪ್ಪಾಗಲಿ, ಯಾಕಂದ್ರೆ ಎಲ್ಲರೂ ಸಿಇಟಿ ಟಿಇಟಿ ಎಲ್ಲ ಓದಿ ಬಂದಿರ್ತಾರಲ್ರಿ,
1: ಹೌದೌದು,
0: ಭಾರಿ ಎಕ್ಸ್ಪರ್ಟ್ ಇರ್ತಾರೆ ಈಗ.
1: ಅದೇ ರೀತಿ ಈಗ ಸರ್ಕಾರಿ ಶಾಲೆ ಒಳಗೆ ಐತಲ್ಲ ಈ ಕನ್ನಡ ಶಿಕ್ಷಣವನ್ನಲ್ಲ, ಅದ್ರ ಜೊತೆ ಈಗ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ಅಳವಡಿಸಕತ್ತಾರ.
0: ನೋಡಲ್ಲಿ ನೀನು ಇಂಗ್ಲಿಷ್ ಮೇಡಮ್ ಹಾಕುಮನಾಕೈತಿ ನೋಡಿ ಇಲ್ಲಿ ಕೇಳ ಮಾಸ್ತರ್ ಹೇಳೋದು.
2: ರೀ ನಾನು ಅಲ್ಲಿಗೆ ಬಂದು ನೋಡ್ರಿ ಮಾಸ್ತರ, ನೀವು ಹೇಳೋದು ಬರೋಬ್ಬರಿ ಐತಿ. ನನ್ನ ಮಗಳು ನನ್ನ ಮಗ ಏನೈತ್ರಿ ಈಗ ಕಂಪ್ಯೂಟರ್ನ ಕಲಿಸ್ತಿರಂತಲ್ಲ, ಈಗೆಲ್ಲ ಒಂದಿಟ್ಟು ಕಂಪ್ಯೂಟರ್ ಮತ್ತೆ ಏನೇನೋ ಇಂಗ್ಲಿಷ್ ಅವ್ರ ಅಪ್ಪನ ಜೊತೆ ಮಾತಾಡ್ತಿರ್ತಾರ್ರಿ.
1: ಈಗ ನೋಡ್ರಿ ಶಾಲೆಯಲ್ಲಿ ಚಿತ್ರಕಲೆ ಕಲಿಸ್ತೇವಿ ಅವ್ರಿಗೆ, ವ್ಯಾಯಾಮ ಶನಿವಾರಕ್ಕೊಮ್ಮೆ ವ್ಯಾಯಾಮ ಮಾಡಿಸ್ತೇವಿ, ಮತ್ತು ಅವ್ರಿಗೆ ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಇಂಥ ಆಟೋಟಿಕೆ ಸ್ಪರ್ಧೆಗಳನ್ನು ಇಡ್ತೀವಿ. ಅಂದ್ರೆ ಮಕ್ಕಳು ಸದೃಢವಾಗಿ ಮತ್ತು ಅವ್ರಿಗೆ ಆರೋಗ್ಯವಂತರಾಗಿಯೂ ಇರಬೇಕು, ಅದ್ರ ಜೊತೆಗೆ ಶಿಕ್ಷಣದಲ್ಲಿ ಮುಂದೆ ಬರಬೇಕಂತೇಳಿ ಇದು ಮಾಡ್ತೀವಿ ನಾವು. ಅದ್ರ ಜೊತೆ ಬಿಸಿ ಊಟ ಕೊಡ್ತೀವಿ ನಾವು ಶಾಲೆಯಲ್ಲಿ.
2: ಗೊತ್ತೈತೆ ಬಿಡ್ರಿ ಬಿಸಿ ಊಟ ರೀ,
0: ಬಿಸಿ ಊಟ ಹಾಲು ಇವೆಲ್ಲ ಕೊಡ್ತಾರೆ ಸರ್ಕಾರಿ ಶಾಲೆ. ಯಾಕ್ರಿ ಸರ್?
1: ಹಾ ಕೊಡ್ತೇವಲ್ಲ ರೀ, ಮತ್ತು ಅದ್ರ ಜೊತೆ ಈಗ ಅರಿವಿನೂ ಕೊಡ್ತೇವೆ ರೀ.
0: ಮತ್ತು ಇನ್ನೊಂದು, ಹೆಣ್ಮಕ್ಳಿಗೆ ಈಗ ಶೇಂಗ ಚಿಕ್ಕಿ ಕೊಡಕತ್ತಾರ ಶಾಲೆಗೆ, ಗೊತ್ತನ
2: ಪೌಷ್ಟಿಕ.
0: ಹಾ, ಯಾಕಂತಂದ್ರೆ ಅವರಲ್ಲಿ ರಕ್ತದ ಅಂಶ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ, ಕಬ್ಬಿಣದ ಅಂಶ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗ್ತೈತಿ. ಹಿಂಗಾಗಿ ಶೇಂಗಾ ಚಿಕ್ಕಿಯನ್ನು ಈಗ ನೋಡ್ತೀವಿ ನಾವು ಸಾಕಷ್ಟು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆ ಕೊಡಾಕ್ತಾರ.
2: ಯಾಕಂದ್ರೆ ನಮ್ಮ ಮಕ್ಕಳು ದಷ್ಟ ಪುಷ್ಟ ಆಗ್ತಾವು, ಮತ್ತು ಶಾಲೆಗೆ ಬರಬೇಕು ಅನ್ನೋದು ಅವಕ್ಕೂ ಹಂಬಲು ಬೆಳಿತೈತಿ. ಹೌದಿಲ್ರಿ, ಚಿಕ್ಕಿ ಪಕ್ಕಿ ಕೊಟ್ರಿ ಅಂದ್ರೆ
1: ಅದೇ ಅದೇ ರೀತಿ ರೀ. ಯಾಕಂತಂದ್ರೆ ಈಗ ಮಕ್ಕಳ ಶಿಕ್ಷಣ ಜೊತೆಗೆ ಅವರ ಆರೋಗ್ಯನೂ ಬಹಳ ಮುಖ್ಯ ಅಲ್ಲ, ಅದ್ರ ಸಂಬಂಧ ನಾವು ಅಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿವಿ.
2: ಆಯ್ತು ರೀ, ಹಂಗಂದ್ರೆ ಇನ್ನೇನು ತಡ ಮಾಡಂಗಿಲ್ಲರಿ, ನಾನು ಈ ಹೊತ್ತು ಮುಣಿಗೆ ನಾನಾಗ ಹೋಗ್ತೀನಿ ರೀ, ನಾಳೆಗೆ ಎಷ್ಟೊತ್ತಿದ್ರು ಸಾಲಿ ಕಳಿಸ್ತೀನಿ.
0: ನೀ ಏನು ಹೋಗಕ್ಕೆ ಹೋಗಲ್ಲ, ನಿಮ್ಮ ತಮ್ಮ ಫೋನ್ ಹಚ್ಚು, ಮುಂಜಾನೆ ಕರ್ಕೊಂಡು ಬಿಡ್ತಾನೆ, ಮುಂಜಾನೆ 10ಕ್ಕೆ ಸಾಲಿ ಚಲೋ ಆಕವು, ಕಳಿಸಿ ಬರಾಕತ್ತಂತ.
1: ಅದೇ ರೀತಿ ರೀ, ನಿಮ್ಮ ಓನಾಗಿರುವಂಥ ಎಲ್ಲ ಪಾಲಕರು ಒಂದು ಸಭೆ ಮಾಡ್ಕೊಂಡು ನಿಮ್ಮ ಮಕ್ಕಳು ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನೋಡ್ರಿ ಸರ್.
0: ಆಯ್ತು ರೀ ಮಾಸ್ತರ್, ನಾನು ಇವಾಗ ಸಂಜೀಕಲ್ಲಿ ಏನು ಹೊರಗೋಕಿನ್ಲ, ಕಟ್ಟಿ ಮ್ಯಾಗ ಕುಂತಿರ್ತೀವಿ, ಎಲ್ಲರೂ ಹೇಳ್ತೇನೆ ನಾನು. ಈಗ ಇಟ್ಟ ಹೂ ಹೂ ಅನ್ಕೋತ ಕುಂದಿರ್ತೀವ, ಚಾಗಿ ಮಾಡ್ತೀವ
2: ಮಾಡ್ತೀನಿ ಮಾಡ್ತೀನಿ, ಹೊಂಟಿನ ರೀ ಒಳಗೆ ಕುಂದ್ರಿ ಮಾಸ್ತರ್, ಒಂದಿಷ್ಟು ನೀರು ಕುಡೀರಿ, ಚಾ
0: ಕುಡ್ರಿ ಸರ್, ಚಾ ಮಾಡ್ತಾರೆ ಅಂದಿಟ್ಟು ಚಾ ಕುಡ್ದ ಹೋಗಕತ್ರಿ.
1: ಆಯ್ತು ಆಯ್ತು ರೀ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸುನುಗಾರ್ ಹಾಗೂ ಸಿದ್ರಾಯನ್ ಸಾಳುಂಕೆ.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ

0: ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗೀದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನ್ಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18 25ರವರೆಗೆ ಜನ್ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:20. ಕೆಳಗರೆ ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ನಾಳೆ ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ, ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಶಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ.

0: ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂತಹ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ

0: ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲಾ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ, ಕೆಳ ಸೇತುವೆ ಕಾಮಗಾರಿ

ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
6: ಆಕಾಶವಾಣಿ ವಿಜಯಪುರ.

0: ನಿಮ್ಮ ಜೊತೆ.
1: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
2: ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130-396-809.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್.

0: 1-800-420-2233.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
9: ತಜ್ಞ ವಾಣಿ.
10: ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅವರಿಂದ ಮಾಹಿತಿ.
11: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅಂತ. ಸಹ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಮ್ಮ ಜೊತೆ ಯಾವ ವಿಷಯವನ್ನು ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಸಸ್ಯ ಪ್ರಚೋದಕಗಳು. ನಿಮ್ಗೆ ಗೊತ್ತಿರ್ಬೋದು, ಈ ಮಾರ್ಕೆಟಲ್ಲಿ ನಾವು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತಲೂ ಕರಿತೇವೆ, ವಿಸ್ತಾರವಾಗಿ ಹೇಳಬೇಕು ಅಂತಂದರೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತಲೂ ಕರಿತೇವೆ. ಈ ಸಸ್ಯ ಪ್ರಚೋದಕಗಳನ್ನು ನಾವು ಇನ್ನೂ ಕೆಲವು ಬೇರೆ ಬೇರೆ ವಾಕ್ಯಗಳಿಂದನೂ ಕರಿಬೋದು. ಈ ಸಸ್ಯ ಪ್ರಚೋದಕಗಳನ್ನು ನಾವು ಸಸ್ಯ ವರ್ಧಕಗಳಂತಲೂ ಕರಿಬೋದು, ಸಸ್ಯ ಚೋದಕಗಳಂತಲೂ ಕರಿಬೋದು. ಯಾಕೆ ಈ ವಸ್ತುಗಳನ್ನು ನಾವು ಚೋದಕಗಳು, ವರ್ಧಕಗಳು ಅಂತ ಕರಿತೇವೆ ಅಂತಂದರೆ, ಸಾಮಾನ್ಯವಾಗಿ ಏನು ಈ ಸಾವಯವ ಕಾರ್ಬನ್ಯುಕ್ತ ಸಂಯುಕ್ತ ಪದಾರ್ಥಗಳು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ, ಈ ಸಾವಯವ ಸಂಯುಕ್ತ ಪದಾರ್ಥಗಳು ಸಸ್ಯಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನ ಹೊಂದಿ ಸಸ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಹೊಂದಿ, ವರ್ಗಾವಣೆಯನ್ನು ಹೊಂದಿದ ಆ ಒಂದು ಸ್ಥಳದಲ್ಲಿ ತಮ್ಮ ಕ್ರಿಯೆಗಳನ್ನು ತೋರಿಸುವಂತ ಈ ಸಾವಯವ ಸಂಯುಕ್ತ ಪದಾರ್ಥಗಳನ್ನು ನಾವು ಸಸ್ಯ ವರ್ಧಕಗಳು ಅಥವಾ ಪ್ರಚೋದಕಗಳು ಅಥವಾ ಚೋದಕಗಳಂತ ಕರಿಬಹುದು. ಈಗ ನಾವು ನೋಡಿ, ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಈ ಏನು ಹಾರ್ಮೋನ್ಗಳು ಅನಿಮಲ್ಸ್ ಅಲ್ಲಿನೂ ಅಥವಾ ಪ್ರಾಣಿಗಳಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ, ಅಥವಾ ಮನುಷ್ಯನಲ್ಲಿಯೂ ಸಹ ಈ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರ್ತವೆ. ಅದೇ ತರನಾಗಿ ಈ ಹಾರ್ಮೋನ್ಗಳು ಸಹ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ. ಈ ಸಸ್ಯಗಳಲ್ಲಿ ಇರುವಂತಹ ಹಾರ್ಮೋನ್ಗಳು ಮತ್ತು ಈ ಪ್ರಾಣಿಗಳಲ್ಲಿ ಉತ್ಪನ್ನ ಆದಂತಹ ಹಾರ್ಮೋನುಗಳಿಗೆ ಕೆಲವು ವ್ಯತ್ಯಾಸ ಇದೆ. ನಾನು ಮೊದಲು ಹೇಳಿದ ಹಾಗೆ ಈ ಸಸ್ಯ ವರ್ಧಕಗಳು ಅಥವಾ ಚೋದಕಗಳು ಸಸ್ಯದ ಎಲ್ಲ ಭಾಗಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಈ ಸಸ್ಯದ ಚಿಗುರು ಒಡೆಯುವಂತ ಭಾಗ ಆಗಿರ್ಬೋದು ಅಥವಾ ಎಲ್ಲಿ ಈ ಬೆಳವಣಿಗೆ ಆಗ್ತಾ ಇರ್ತದಲ್ಲ, ಆ ಒಂದು ವರ್ಧನೋತ್ತಕ ಅಂಗಾಂಶಗಳಂತ ಹೇಳ್ತೇವೆ, ಆ ವರ್ಧನೋತ್ತಕ ಅಂಗಾಂಶಗಳಲ್ಲಿ ಈ ಸಸ್ಯ ಪ್ರಚೋದಕಗಳು ಉತ್ಪಾದನೆ ಹೊಂದಿ ಇತರ ಭಾಗಗಳಿಗೆ ಸಾಗಣೆ ಹೊಂದಿ ತಮ್ಮ ಕ್ರಿಯೆಯನ್ನು ತೋರಿಸ್ತಾ ಇರ್ತವೆ. ಹಾಗಾಗಿ ಈ ಏನು ಈ ಸಸ್ಯ ವರ್ಧಕಗಳು ಅಥವಾ ಚೋದಕಗಳನ್ನು ನಾವು ಸಂಕೇತ ವಾಹಕಗಳೆಂದೂ ಸಹ ಕರಿಬಹುದು. ಯಾಕೆ ಈ ಸಂಕೇತ ವಾಹಕಗಳು ಅಂತ ಕರಿತೇವೆ ಅಂತಂದ್ರೆ, ಈ ಭೂಮಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಭೂಮಿಯಲ್ಲಿ ಏನಾದರೂ ತೇವಾಂಶ ಕಡಿಮೆ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಏನಾದರೂ ವೈಪರೀತ್ಯಗಳನ್ನು ನೋಡಿದಾಗ ಆ ಒಂದು ಏನು ಬದಲಾವಣೆಗಳನ್ನ ಸಸ್ಯಗಳಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡುವಂತ ಏನು ಈ ಪದಾರ್ಥಗಳಿದಾವಲ್ಲ, ಈ ಸಾವಯವ ಪದಾರ್ಥಗಳು, ಹಾಗಾಗಿ ಇವುಗಳನ್ನು ನಾವು ಸಂಕೇತ ವಾಹಕಗಳು, ಸಂದೇಶ ವಾಹಕಗಳು ಅಂತ ಕರಿತೇವೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನು ಈ ಮಾನವ ಆಗಿರ್ಬೋದು ಅಥವಾ ಸಸ್ಯ ಆಗಿರ್ಬೋದು, ಇವು ಮಿಲಿಯನ್ ಟ್ರಿಲಿಯನ್ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಹಾಗಾಗಿ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಏನು ಈ ಸಂಕೇತ ವಾಹಕಗಳ ಮುಖಾಂತರನೇ ಈ ಒಂದು ತಮ್ಮ ಕಾರ್ಯಗಳನ್ನು ಕೈಗೊಳ್ತಾ ಇರ್ತವೆ. ಆ ಒಂದು ಸಮಯದಲ್ಲಿ ಈ ಎಲ್ಲವನ್ನು ಏನು ಈ ಸಸ್ಯಗಳಲ್ಲಿ ನಡೆಯುವಂತ ಕ್ರಿಯೆಗಳು ಏನು ನಡೀತಾವಲ್ಲ, ಅವುಗಳನ್ನು ನಿಯಂತ್ರಿಸುವಂತ ಅಥವಾ ಅವುಗಳನ್ನು ಹೆಚ್ಚಿಗೆ ಅಥವಾ ಅವುಗಳನ್ನು ಕಡಿಮೆ ಅಥವಾ ಕುಂಠಿತಗೊಳಿಸುವಂತ ಕಾರ್ಯಗಳನ್ನು ಮಾಡುವಂತ ಆ ಯಾವ್ಯಾವ ಈ ಪದಾರ್ಥಗಳಿದ್ದಾವಲ್ಲ, ಅವು ಎಲ್ಲವೂ ಈ ಸಸ್ಯವರ್ಧಕ ಅಥವಾ ಪ್ರಚೋದಕಗಳ ಅಡಿಯಲ್ಲಿ ಬರ್ತಾವಂತ ಹೇಳ್ಬೋದು. ಈಗ ನೋಡಿ, ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಉತ್ಪನ್ನ ಮಾಡ್ಕೊಂತವೆ, ತಾವೇ ಬದುಕುತ್ತವೆ. ಅದರ ಜೊತೆಗೆ ಹೇಗೆ ಮನುಷ್ಯನ ತರ ಈ ವಿಟಮಿನ್ಸ್ ಆಗಿರ್ಬೋದು ಅಥವಾ ಈ ಏನು ಈ ಹಾರ್ಮೋನ್ಗಳಾಗಿರ್ಬೋದು, ಅದು ಹೇಗೆ ಅದೇ ತರನಾಗಿಯೂ ಸಸ್ಯಗಳಲ್ಲಿ ವಿಟಮಿನ್ ಜೊತೆ ಬದಲಾಗಿ ಈ ಸಸ್ಯ ಪ್ರಚೋದಕಗಳು ಬೇಕಾಗ್ತವೆ. ಬಟ್ ಇವುಗಳಿಗೂ ಮತ್ತು ಈ ನ್ಯೂಟ್ರಿಯಂಟ್ಸ್ ಅಂತ ಏನು ಹೇಗೆ ಕರಿತೇವಲ್ಲ,

ಪೋಷಕಾಂಶಗಳು ಅವೇ ಬೇರೆ, ಈ ಸಸ್ಯ ವರ್ಧಕಗಳು ಅಥವಾ ಪೋಷಕಗಳೇ ಬೇರೆ. ಬಟ್ ಇವುಗಳು ಸುಮಾರು ಈ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೀಜ ಮೊಳಕೆ ಹೊಡೆಯುವುದರಿಂದ ಹಿಡ್ಕೊಂಡು ಏನು ಈ ಎಲೆ ಉದುರಿ ಸಾಯುವ ಸಸ್ಯ ಸಾಯುವ ಹಂತದವರೆಗೂ ವಿವಿಧ ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ತಮ್ಮ ಕಾರ್ಯಗಳನ್ನು ಈ ಕೈಗೊಳ್ಳುವಂತ ಈ ಪದಾರ್ಥಗಳನ್ನು ನಾವು ಸಸ್ಯವರ್ಧಕ ಅಥವಾ ಪ್ರಚೋದಕಂತ ಕರಿತೀವಿ. ಅದೇ ತರನಾಗಿ ಮಾರ್ಕೆಟ್ ಅಲ್ಲಿ ನಾವು ಹೇಳಿದ ಈಗ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರೀತಾರೆ. ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇಸ್ ಎ ಬ್ರಾಡರ್ ಟರ್ಮ್, ಅದು ಈ ಎಲ್ಲವನ್ನು ಒಳಗೊಂಡಿರ್ತವೆ. ಅಂದ್ರೆ ಸಸ್ಯ ಪ್ರಚೋದನೆ ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಮಾಡುವಂತಹ ಈ ವರ್ಧಕಗಳನ್ನು ಸಹ ಒಳಗೊಂಡಿರ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಅಥವಾ ನಿಧಾನಗೊಳಿಸುವಂತಹ ಈ ಸಾವಯವ ಪದಾರ್ಥಗಳನ್ನು ಒಳಗೊಂಡಿರ್ತವೆ. ಅದರ ಜೊತೆಗೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಪದಾರ್ಥಗಳನ್ನು ಒಳಗೊಂಡು ಆಲ್ ಏನು ಈ ಮೂರು ಗುಂಪುಗಳನ್ನ ಏನು ವಿಂಗಡಿಸಿದೆವಲ್ಲ ಅವುಗಳನ್ನು ಎಲ್ಲವನ್ನು ಸೇರಿ ನಾವು ಈಸ್ ಎ ಬ್ರಾಡರ್ ಆಗಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೇವೆ. ಬಟ್ ಆಲ್ರೆಡಿ ಹೇಳಿದೆ ಇದರಲ್ಲಿ ಮುಖ್ಯವಾಗಿ ನಾವು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ ಮತ್ತು ಈ ಕೃತಕವಾಗಿ ಮಾನವ ನಿರ್ಮಿತ ಈ ಸಂಶ್ಲೇಷಿತ ಪದಾರ್ಥಗಳು ಇವು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತವೆ. ಏನು ಈ ಮಾನವ ನಿರ್ಮಿತ ಸಂಶ್ಲೇಷಿತ ಪದಾರ್ಥಗಳು ಅಂತಂದ್ರೆ ಸಸ್ಯಗಳಲ್ಲಿ ಏನು ಉತ್ಪನ್ನ ಆಗಿರ್ತಾವಲ್ಲ ಈ ಸಾವಯವ ಪದಾರ್ಥಗಳನ್ನ ಸ್ಟ್ರಕ್ಚರ್ ಅಂತ ಅದನ್ನ ತಿಳ್ಕೊಂಡು ಅದೇ ತರನಾಗಿ ಅವುಗಳನ್ನ ಮನುಷ್ಯರು ಈ ಮಾನವ ನಿರ್ಮಿತ ವಸ್ತುಗಳಾಗಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ತಾರೆ ಅಂತ ಹೇಳಿ. ಈ ಮುಖ್ಯವಾಗಿ ಏನು ಈ ಹಾರ್ಮೋನ್ಗಳಿದಾವಲ್ಲ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ನಾವು ಏನ್ ಕರಿತೇವಲ್ಲ ಇವುಗಳನ್ನು ಮುಖ್ಯವಾಗಿ ಒಂದು ಐದು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ಬಹುದು. ಅವುಗಳು ಯಾವ್ಯಾವ ಅಂತಂದ್ರೆ ಮೊದಲನೇದಾಗಿ ಆಕ್ಸಿನ್ ಅಂತ ಕರೀತಾರೆ. ಈ ಆಕ್ಸಿನ್ ಇದೆಯಲ್ಲ ಮೊಟ್ಟ ಮೊದಲನೇದಾಗಿ ಸಸ್ಯಗಳಲ್ಲಿ ಉತ್ಪನ್ನ ಆಗುವಂತ ಈ ಆಕ್ಸಿನ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಇದು ಮೊದಲನೇ ಹಾರ್ಮೋನ್ ಅಂತ ಹೇಳ್ಬೋದು. ಈ ಆಕ್ಸಿನ್ ಅನ್ನೋದು ಈ ಸಸ್ಯಗಳ ತುದಿಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಸಸ್ಯಗಳ ತುದಿಗಳು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗುವಂತ ಭಾಗ ಅಂತ ಹೇಳ್ಬೋದು. ಆ ಭಾಗದಲ್ಲಿ ಉತ್ಪನ್ನ ಆಗಿ ಕಡಿಮೆ ಪ್ರಮಾಣದಲ್ಲಿ ಅದು ಈ ಜೀವಕೋಶಗಳ ಮುಖಾಂತರ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಗಳ ಮುಖಾಂತರ ಸಸ್ಯದ ಬೇರೆ ಭಾಗಕ್ಕೆ ಸಾಗಣೆ ಹೊಂದಿ ತನ್ನ ಕ್ರಿಯೆಗಳನ್ನ ತೋರಿಸ್ತಾ ಇರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆಕ್ಸಿಜನ್ ಹೇಳಿದ್ನಲ್ಲ ಮೊದಲನೇ ಹಾರ್ಮೋನು, ಇದು ಏನು ಈ ವರ್ಧನೋತ್ತಕ ಅಂಗಾಂಶಗಳು ಈ ಬೇರಿನ ತುದಿಗಳಾಗಿರ್ಬೋದು ಅಥವಾ ಈ ಚಿಗುರಿನ ತುದಿಗಳಾಗಿರ್ಬೋದು ಅಥವಾ ಈ ಪಕ್ಕೆಲ್ಬಲ್ಲಿ ಬರುವಂತ ಈ ಏನು ಬಡ್ಸ್ ಅಂತ ಕರಿತೇವಲ್ಲ ಮೊಗ್ಗುಗಳಂತ ಕರಿತೇವಲ್ಲ ಆಕ್ಸಿಲರಿ ಬಡ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದೆ. ಅಂತ ಮೊಗ್ಗುಗಳಲ್ಲಿ ಸಹ ಈ ಆಕ್ಸಿಜನ್ ಉತ್ಪನ್ನ ಹೊಂದುತ್ತದೆ, ಅದರಲ್ಲಿ ಉತ್ಪಾದನೆ ಹೊಂದಿ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಬೇರಿನ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆಕ್ಸಿಜನ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಏನು ಆಕ್ಸಿಜನ್ ಇದೆಯಲ್ಲ ಇದು ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಬೆಳವಣಿಗೆಯನ್ನ ಹೆಚ್ಚಿಸುವಂತ ಹಾರ್ಮೋನು. ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಈ ಜೀವಕೋಶಗಳ ವಿಭಜನೆ ಆಗ್ಬೇಕು. ಒಂದು ಜೀವಕೋಶ ಎರಡು ಆಗ್ಬೇಕು, ಎರಡು ಹೋಗಿ ನಾಲ್ಕು, ಇದೇ ತರನಾಗಿ ಜೀವಕೋಶಗಳ ವಿಭಜನೆ ಮತ್ತು ಅದರ ತದನಂತರ ಜೀವಕೋಶ ಗಾತ್ರವನ್ನು ಹಿಗ್ಗಿಸುವಲ್ಲಿ ಈ ಆಕ್ಸಿಜನ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದರ ಜೊತೆಗೆ ಏನು ಈ ಆಕ್ಸಿಜನ್ ಇದೆಯಲ್ಲ ಕೆಲವು ಸಂದರ್ಭದಲ್ಲಿ ನಾವು ಈಗಿನ ಏನು ಈ ಬೀಜರಹಿತ ಹಣ್ಣುಗಳನ್ನು ಉತ್ಪಾದನೆ ಮಾಡ್ತಾ ಇರ್ತವೆ, ಅದನ್ನು ನಾವು ಪಾರ್ಥಿನೋ ಕಾರ್ಪಿಕ್ ಅಂದ್ರೆ ಬೀಜರಹಿತ ಹಣ್ಣುಗಳು, ಅವುಗಳ ಉತ್ಪಾದನೆಯಲ್ಲಿಯೂ ಸಹ ಈ ನಾವು ಏನಾದರೂ ಆಕ್ಸಿಜನ್ ಅನ್ನು ಉಪಯೋಗ ಮಾಡಿದ್ದೆ ಆದಲ್ಲಿ ನಾವು ಈ ಹಣ್ಣುಗಳ ಗಾತ್ರವನ್ನು ಹೆಚ್ಚಿಸಬಹುದು ಮತ್ತೆ ಈ ಪರಾಗಸ್ಪರ್ಶ ಇಲ್ಲದೆ ನಾವು ಹಣ್ಣುಗಳನ್ನು ಉತ್ಪಾದನೆ ಮಾಡಬಹುದು. ಮತ್ತೆ ಅದೇ ತರನಾಗಿ ಏನು ಆಕ್ಸಿಜನ್ ಇದೆಯಲ್ಲ ಈ ಹೂಗಳು ಏನಾದರೂ ಉದುರ್ತಾ ಇದಾವೆ ಅಂತಂದ್ರೆ ಅಥವಾ ಏನು ಕಾಯಿಗಳು ಕಟ್ತಾ ಇಲ್ಲ ಕಾಯಿಗಳು ಉದುರ್ತಾ ಇದಾವೆ ಅಂತಂದ್ರೆ ಅಂತ ಸಂದರ್ಭದಲ್ಲಿಯೂ ನಾವು ಆಕ್ಸಿಜನ್ ಅನ್ನ ಸ್ಪ್ರೇ ಮಾಡಬಹುದು, ಇದರ ಕಾರ್ಯ ಹೇಳಬಹುದು. ಅದರ ಜೊತೆಗೆ ಮುಖ್ಯವಾಗಿ ಏನು ಈ ಆಕ್ಸಿಜನ್ ಇದೆಯಲ್ಲ ಆಕ್ಸಿಜನ್ ಜೊತೆಗೆ ಇನ್ನೊಂದು ಹಾರ್ಮೋನ್ ಇದೆ, ಅದನ್ನ ನಾವು ಸೈಟೋಕೈನಿನ್ ಅಂತ ಕರಿತೀವಿ. ಸೊ ಏನಿದೆಯಲ್ಲ ಈ ಆಕ್ಸಿಜನ್ ಮತ್ತು ಈ ಸೈಟೋಕೈನಿನ್ ಈ ಎರಡು ಹಾರ್ಮೋನ್ಗಳು ಈ ಬಹಳ ಮುಖ್ಯ. ಯಾಕಂದ್ರೆ ಈ ಎರಡು ಹಾರ್ಮೋನ್ಗಳು ಇವೇನು ಸಸ್ಯಗಳಲ್ಲಿ ಉತ್ಪಾದನೆ ಆಗಲಿಲ್ಲ ಅಂತಂದ್ರೆ ಸಸ್ಯದ ಬೆಳವಣಿಗೆನೇ ಆಗೋದಿಲ್ಲ. ಅಂದ್ರೆ ಆ ರೀತಿಯಾದ ಈ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಎರಡು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯನ್ನ ನಿಯಂತ್ರಿಸ್ತಾ ಇರ್ತವೆ. ಹಾಗಾಗಿ ಈ ಅಂಗಾಂಶ ಕೃಷಿಯಲ್ಲಿ ನಾವು ಏನು ಬೇರು ಬೇಕು ಅಂತಂದಾಗ ಈ ಆಕ್ಸಿಜನ್ ಪ್ರಮಾಣ ಈ ಸೈಟೋಕೈನಿನ್ಗಿಂತ ಈ ಸ್ವಲ್ಪ ಜಾಸ್ತಿ ಮಾಡಿದಾಗೆ ಬೇರು ಬರ್ತದೆ. ಈಗ ಈ ಸೈಟೋಕೈನಿನ್ ಪ್ರಮಾಣ ಈ ಆಕ್ಸಿಜನ್ಗಿಂತ ಸ್ವಲ್ಪ ಪ್ರಮಾಣ ಹೆಚ್ಚಿಸಿದಾಗ ನಾವು ಈ ಚಿಗುರಿನ ಬೆಳವಣಿಗೆಯನ್ನ ನೋಡಬಹುದು. ಹಾಗಾಗಿ ಏನು ಈ ರೇಷಿಯೋ ಈ ಅನುಪಾತ ಇದೆಯಲ್ಲ ಆಕ್ಸಿಜನ್ ಮತ್ತು ಸೈಟೋಕೈನಿನ್ ಅನುಪಾತ ಈ ಅಂಗಾಂಶ ಕೃಷಿಯಲ್ಲಿ ಬಹಳ ಮುಖ್ಯ. ಅದರಿಂದ ನಾವು ಸಸ್ಯಗಳನ್ನ ಪಡಿಬಹುದು, ಅದು ಮುಖ್ಯವಾಗಿ ಇದು ಆಕ್ಸಿಜನ್ ಕಾರ್ಯಗಳಂತ ಹೇಳಬಹುದು. ಅದರ ಜೊತೆಗೆ ವಿತಿನ್ ಆಕ್ಸಿಜನ್ ಅಲ್ಲಿ ಎರಡು ಮೂರು ಗುಂಪುಗಳನ್ನಾಗಿ ವಿಂಗಡಿಸಿದ್ರೆ ಅಂತ ಹೇಳಬಹುದು. ಆಕ್ಸಿಜನ್ ಅದರಲ್ಲಿ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಇಂಡೋಲ್ ಗ್ರೂಪ್ ಅಂತ ಕರಿಬಹುದು. ಇಂಡೋಲ್ ಅಂತಂದ್ರೆ ಯಾವುದೇ ಏನು ಈ ಸಾವಯವ ಪದಾರ್ಥ ಇದೆಯಲ್ಲ ಆಕ್ಸಿಜನ್ ಇಂಡೋಲ್ ಇಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದ್ರೆ ಇಂಡೋಲ್ ಎಸ್ಟಿಕ್ ಎಸಿಡ್ ಐ ಎ ಅಂತ ಕೇಳಿರ್ಬೋದು. ಐ ಬಿ ಎ ಅಂದ್ರೆ ಅದು ನಾವು ರೂಟಿಂಗ್ ಹಾರ್ಮೋನ್ ಅಂತ ಯೂಸ್ ಮಾಡ್ತೇವೆ. ಇಂಡೋಲ್ ಬಿಟ್ರಿಕ್ ಎಸಿಡ್ ಅದು ಸಹ ಈ ಆಕ್ಸಿಜನ್ ಇಂಡೋಲ್ ಗ್ರೂಪ್ ಅಂತ ಹೇಳ್ಬೋದು. ಎರಡನೇ ಈ ಆಕ್ಸಿಜನ್ ಕಂಪೌಂಡು ಫಿನಾಕ್ಸಿ ಕಂಪೌಂಡ್ಸ್ ಅಂತ. ಅದು ಯಾವುದು ಅಂತಂದ್ರೆ ಟ್ರೈಕ್ಲೋರೋಫಿನಾಕ್ಸಿ ಎಸ್ಟಿಕ್ ಎಸಿಡ್ ಅಂತ. ಈ ಎರಡು ಏನಿದಾವಲ್ಲ ಇವು ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಗುಂಪುಗಳಾಗಿದ್ದರೂ ಕಡಿಮೆ ಪ್ರಮಾಣ

ಪ್ರಮಾಣದಲ್ಲಿ ಮಾತ್ರ ನಾವು ಇವುಗಳನ್ನ ಸಸ್ಯಗಳ ಬೆಳವಣಿಗೆಗೆ ಉಪಯೋಗಿಸಬಹುದು. ನಾವೇನಾದರೂ ಈ ಆಕ್ಸಿಜನ್ ಕಂಪೌಂಡ್ ಏನು ಈ 2,4-D 2,4-5-T ಇದಾವಲ್ಲ, ಇವುಗಳನ್ನೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಸಾಂದ್ರತೆಯನ್ನು ಹೆಚ್ಚಿಸಿದಾಗ ಅದು ಈ ಕಳೆನಾಶಕ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಎಸ್ಪೆಷಲಿ ಏನು ಈ 2,4-D ಇದೆಯಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು PPM ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಆ ಒಂದು ಪ್ರಮಾಣದಲ್ಲಿ ಮಾತ್ರ ನಾವು ಸಸ್ಯಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಅದು ನೋಡಿ ಇಂಡೋಲ್ ಗ್ರೂಪ್ ಆದ ನಂತರ ಫಿನಾಕ್ಸಿ ಕಾಂಪೌಂಡ್, ಇನ್ನೊಂದು ಮೂರನೇ ಗ್ರೂಪ್ ನಾಪ್ತಲಿನ್ ಕಾಂಪೌಂಡ್ಸ್ ಅಥವಾ ಪದಾರ್ಥಗಳು ಅಂತ ಹೇಳ್ಬೋದು. ನಾಪ್ತಲಿನ್ ಅಂದ್ರೆ ಆ ವರ್ಡ್ ನಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ NA ಅಂತ ಕೇಳಿರ್ಬೋದು. ನಾಪ್ತಲಿನ್ ಎಸ್ಟಿಕ್ ಎಸಿಡ್ NA, ಇದು ಮಾರ್ಕೆಟ್ ಅಲ್ಲಿ ಇದು ಫ್ಲಾನೋಫಿಕ್ಸ್ ಅಂತ ಕರೀತಾರೆ, ಇದು ಸಹ ಮಾರ್ಕೆಟ್ ಅಲ್ಲಿ ಸಿಗ್ತದೆ NA ಅಂತ. ಬಟ್ ಅದನ್ನ ಹೇಳಿದ್ನೆಲ್ಲ ಏನು ಈ ಹಾರ್ಮೋನಿಗಳಿದೆಯಲ್ಲ, ನಾವು ಏನು ಈ ಕೀಟನಾಶಕ ಅಥವಾ ಈ ರೋಗನಾಶಕಗಳ ತರ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬಾರ್ದು. ಇದನ್ನು PPM ಆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಮಾತ್ರ ನಾವು ಉಪಯೋಗ ಮಾಡಬೇಕಾಗ್ತದೆ. ಒಂದೊಂದು ಬೆಳೆಗೆ ನಾವು ಅವನ್ನು ಒಂದೊಂದು ತರನಾದ ಒಂದು ನಾವು ಈ ಹಾರ್ಮೋನ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಮುಖ್ಯವಾಗಿ ಈ ಕಾರ್ಯಗಳನ್ನು ನೋಡಬೇಕು ಅಂತಂದ್ರೆ, ಸೊ ಇವು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ಸ್ ಜೀವಕೋಶಗಳ ವಿಭಜನೆ ಮತ್ತು ಅದರ ಗಾತ್ರ ಅಥವಾ ಏನು ಬೇರಿನ ಬೆಳವಣಿಗೆಯಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತವೆ. ಸೊ ಅದರ ಆಧಾರದ ಮೇಲೆ ನಾವು ನಮಗೇನಾದರೂ ಬೆಳವಣಿಗೆ ಆಗ್ಬೇಕಾ ಸಸ್ಯಗಳಲ್ಲಿ, ಅಥವಾ ಈ ಏನು ಹಣ್ಣು ಮತ್ತು ಕಾಯಿ ಉದುರನ್ನ ತಡೆಗಟ್ಟಬೇಕಾ, ಅಥವಾ ಇನ್ನು ನಮ್ಮ ಏನು ಏನು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾ, ಅದರ ಆಧಾರದ ಮೇಲೆ ಇವು ಈ ಆಕ್ಸಿಜನ್ ಕಾಂಪೌಂಡ್ಸ್ ನಾನು ಉಪಯೋಗ ಮಾಡಬೇಕಾಗ್ತದೆ. ಇದು ಇಷ್ಟು ಆಕ್ಸಿಜನ್ಸ್. ಇನ್ನೊಂದು ಮುಖ್ಯ ಹಾರ್ಮೋನು ಜಿಬ್ಬರ್ಲಿನ್ಸು ಅಂತ. ಜಿಬ್ಬರ್ಲಿನ್ಸು ಇದು ಮಾನವ ನಿರ್ಮಿತ ಕೃತಕ ಸಂಶ್ಲೇಷಿತ ಈ ವಸ್ತು ಆಗಿರುವುದಿಲ್ಲ. ಈ ಹೆಚ್ಚಿನ ಪ್ರಮಾಣದಲ್ಲಿ ಏನು ಈ ಜಿಬ್ಬರ್ಲಿನ್ಸ್ ಅನ್ನೋಂಥ ಏನು ಹಾರ್ಮೋನ್ ಇದೆಯಲ್ಲ, ಇದು ಈ ಫಂಜೈ ಅಥವಾ ಏನು ನಾವು ಫಂಗಸ್ ಅಂತ ಏನು ಕರಿತೇವಲ್ಲ, ಅವು ಮತ್ತು ಈ ಸಸ್ಯಗಳಿಂದ ಅದನ್ನು ಸಂಸ್ಕರಿಸಿ ಅದನ್ನು ನಾವು ಅದನ್ನು ಅವರು ಮಾರ್ಕೆಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಏನು ಈ ಜಿಬ್ಬರ್ಲಿನ್ಸ್ ಇದೆಯಲ್ಲ, ಈ ಜಿಬ್ಬರ್ಲಿನ ಮುಖ್ಯ ಕಾರ್ಯ ಸಸ್ಯಗಳ ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಕಾಂಡದ ಬೆಳವಣಿಗೆ ಆಗಬೇಕು ಅಂತಂದರೆ ಜೀವಕೋಶ ವಿಭಜನೆ ಆದ ನಂತರ ಕಾಂಡದ ಗಾತ್ರ ಅಥವಾ ಅದರ ನೀಳತೆ ಹೆಚ್ಚಾದಾಗ ಮಾತ್ರ ಈ ಕಾಂಡದ ಬೆಳವಣಿಗೆ ಆಗ್ತದೆ. ಹಾಗಾಗಿ ಏನನ್ನಾದ್ರೂ ನಾವು ಬೆಳವಣಿಗೆ ಅಥವಾ ಈ ಕಾಂಡದ ಬೆಳವಣಿಗೆ ಆಗಿರ್ಬೋದು ಅಥವಾ ಸಸ್ಯದ ಬೆಳವಣಿಗೆ ಆಗಿರ್ಬೋದು, ಅಂತ ಸಮಯದಲ್ಲಿ ನಾವು ಜಿಬ್ರಲಿನ್ಸ್ ಅನ್ನುವಂತಹ ಹಾರ್ಮೋನ್ ಅನ್ನ ನಾವು ಉಪಯೋಗ ಮಾಡಬೇಕಾಗ್ತದೆ. ಇದು ಮಾರ್ಕೆಟಲ್ಲಿ ಸಿಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಲ್ಲಿ J3 ಅಂತ ಹೇಳ್ತೇವೆ ನೋಡಿ, ಜಿಬ್ರಲಿಕ್ ಎಸಿಡ್ 3 ಅಂತ ಕರಿತೇವೆ. ಯಾಕೆಂದ್ರೆ ಜಿಬ್ರಲಿನ್ಸ್ ಸುಮಾರು 120-25-30 ಈ ಜಿಬ್ರಲಿನ್ಸ್ ಕಾಂಪೌಂಡ್ಗಳು ಅಥವಾ ಈ ಸಾವಯವ ಪದಾರ್ಥಗಳು ಸಿಗ್ತವೆ ಮಾರ್ಕೆಟಲ್ಲಿ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಮಾರ್ಕೆಟಲ್ಲಿ ಈಗ ರೈತರು ಉಪಯೋಗ ಮಾಡುವಂತಹ ಈ ಜಿಬ್ರಲಿನ್ಸ್ J3 ಮಾತ್ರ. ಇವನ್ J4 ಇದೆ, J7 ಇದೆ, J1 ಇದೆ, ಕೆಲವು ಅವುಗಳ ಏನು ಕ್ರಿಯೆಗಳ ಆಧಾರದ ಮೇಲೆ ಅವುಗಳನ್ನ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅವುಗಳ ಕಾರ್ಯಗಳು ಏನು ಅಂತ ನಾವು ಹೇಳಬೇಕು ಅಂತಂದ್ರೆ, ಕಾಂಡದ ಬೆಳವಣಿಗೆ ಅಂತ ಹೇಳಿದೆ. ಈ ನಾವು ಏನಾದರೂ ಬೆಳವಣಿಗೆ ಸಸ್ಯದ ಬೆಳವಣಿಗೆ ಆಗಬೇಕು ಅಂತಂದರೆ ಅವುಗಳ ಕಾರ್ಯಗಳ ಆಧಾರದ ಮೇಲೆ ನಾವು ಸಸ್ಯಗಳಿಗೆ ಅಥವಾ ನಾವು ಬೇರೆ ಬೇರೆ ಬೆಳೆಗಳಿಗೆ ಈ ಜಿಬ್ರಲಿನ್ಸ್ ಅನ್ನುವಂಥ ಒಂದು ಹಾರ್ಮೋನನ್ನು ಸ್ಪ್ರೇ ಮಾಡಿ ಈ ಸಸ್ಯದ ಬೆಳವಣಿಗೆ ಅಥವಾ ಕಾಂಡದ ಬೆಳವಣಿಗೆಯನ್ನು ಮಾಡ್ಕೋಬಹುದು. ಅದೇ ತರನಾಗಿ ಏನು ಕೆಲವು ಈ ಜಿಬ್ರಲಿನ್ಸ್ ಕಾರ್ಯಗಳು ಹೇಳಬೇಕು ಅಂತಂದರೆ, ಇದು ಸಸ್ಯದ ಬೀಜ ಮೊಳಕೆ ಒಡೆಯುವಿಕೆಯಲ್ಲಿ ಸಹ ತನ್ನ ಕ್ರಿಯೆಯನ್ನು ತೋರಿಸ್ತಾ ಇದೆ ಅಂತ. ಈ ಬೀಜಗಳು ಅಥವಾ ಈ ಏನು ಮೊಗ್ಗುಗಳು ಸುಪ್ತಾವಸ್ಥೆಯಲ್ಲಿ ಇರ್ತವೆ ಅಥವಾ ರೆಸ್ಟಿಂಗ್ ಪೀರಿಯಡಲ್ಲಿ ಇರ್ತವೆ. ಅಂತ ಒಂದು ಸಮಯದಲ್ಲಿ ಏನು ಹಾರ್ಮೋನು AB ಅನ್ನುವಂಥ ಹಾರ್ಮೋನು, ಆಬ್ಸಿಸಿಕ್ ಆಮ್ಲ ಅನ್ನುವಂಥ ಹಾರ್ಮೋನು ಈ ಬೀಜ ಮತ್ತು ಈ ಮಗುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಈ ಬೀಜ ಮತ್ತು ಮಗುಗಳು ಸುಪ್ತಾವಸ್ಥೆಯಲ್ಲಿ ಹೋಗಿರ್ತವೆ ಅಥವಾ ರೆಸ್ಟಿಂಗ್ ಪೀರಿಯಡಲ್ಲಿ ಇರ್ತವೆ. ಅಂತ ಸಮಯದಲ್ಲಿ ನಾವೇನಾದರೂ ಬೀಜೋಪಚಾರ ಅಥವಾ ಈ ಮಗುಗಳಿಗೆ ಈ ಜಿಬ್ರಲಿನ್ ಅನ್ನುವಂಥ ಹಾರ್ಮೋನ್ ಏನಾದರೂ ಸ್ಪ್ರೇ ಮಾಡಿದಾಗೆ ಅವು ಈ ಬೀಜಗಳು ಮೊಳಕೆ ಒಡೆಯೋದು ಅದರ ಜರ್ಮಿನೇಷನ್ ಪರ್ಸೆಂಟೇಜ್ ಏನೇ ಅಂತ ಹೇಳ್ತೇವಲ್ಲ ಅದು ಹೆಚ್ಚಿಗೆ ಪಡೀಬಹುದು. ಯಾಕೆಂದರೆ ಮುಖ್ಯವಾಗಿ ಏನು ಈ ಜಿಬ್ರಲಿನ್ಸ್ ಇದಾವಲ್ಲ, ಜಿಬ್ರಲಿಕ್ ಅಥವಾ ಜಿಬ್ರಲಿನ್ಸ್ ಅಥವಾ ಜಿಬ್ರಲಿಕ್ ಆಮ್ಲಗಳು ಇವು ಈ ಬೀಜಗಳಲ್ಲಿ ಇರುವಂತಹ ಏನು ಆಹಾರ ಪಿಷ್ಟವನ್ನು ಒಡೆದು ಈ ಸುಗರ್ ಅನ್ನುವಂಥ ಬಿಡುಗಡೆ ಮಾಡಬೇಕು ಅಂತಂದ್ರೆ ಈ ಕಿಣ್ವಗಳು ಬೇಕಲ್ಲ, ಆ ಕಿಣ್ವಗಳ ಉತ್ಪಾದನೆಯಲ್ಲಿ ಈ ಜಿಬ್ರಲಿಕ್ ಆಮ್ಲ ಅಥವಾ ಜಿಬ್ರಲಿನ್ಸ್ ತಮ್ಮ ಕಾರ್ಯವನ್ನು ಕೈಗೊಳ್ತಾ ಇರ್ತವೆ. ಹಾಗಾಗಿ ಈ ಜಿಬ್ರಲಿನ್ಸ್ ಅನ್ನ ನಾವು ಈ ಬೀಜ ಮೊಳಕೆ ಒಡೆಯಿಕೆ ಆಗಿರ್ಬೋದು ಅಥವಾ ಕಾಂಡದ ಬೆಳವಣಿಗೆ ಆಗಿರ್ಬೋದು ಅದರ ಜೊತೆಗೆ ಈ ಬೀಜರಹಿತ ಹಣ್ಣುಗಳು ಏನಿರ್ತಾವಲ್ಲ ಈ ಸೀಡ್ಲೆಸ್ ಫ್ರೂಟ್ಸ್ ಅವುಗಳ ಗಾತ್ರವನ್ನು ಹೆಚ್ಚಿಸಲು ಸಹ ನಾವು ಈ ಜಿಬ್ರಲಿನ್ಸ್ ಅನ್ನ ಉಪಯೋಗ ಮಾಡಬಹುದು. ಅದರ ಜೊತೆಗೆ ಇನ್ನೊಂದು ಮುಖ್ಯ ಈ ಜಿಬ್ರಲಿನ್ಸ್ ಕಾರ್ಯ ಏನಂತಂದ್ರೆ ಲಿಂಗ ಪರಿವರ್ತನೆ, ಈ ಸೆಕ್ಸ್ ಮೋಡಿಫಿಕೇಶನ್. ನಮಗೆ ಕೆಲವು ಟೈಮ್ದಲ್ಲಿ ಏನು ಈ ಬ್ರೀಡರ್ಸ್ ಇರ್ತಾವಲ್ಲ ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರಜ್ಞರು, ಅವರೇನಾದರೂ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಗಂಡು ಹೂಗಳ ಸಂಖ್ಯೆ ಬೇಕಾದಾಗೆ ಅವರು ಈ ಒಂದು ಜಿಬ್ರಲಿನ್ ಅನ್ನುವಂಥ ಹಾರ್ಮೋನ್ ಸ್ಪ್ರೇ ಮಾಡಿದಾಗೆ ಈ ಏನು ಕುಂಬಳ ಜಾತಿಗೆ ಸೇರಿದ ಬಳ್ಳಿಗಳಲ್ಲಿ ಜಿಬ್ರಲಿನ್ಸ್ ಏನಾದರೂ ಸ್ಪ್ರೇ ಮಾಡಿದಾಗೆ ಅಥವಾ ಅದನ್ನು ಸಿಂಪರಣೆ ಕೈಗೊಂಡಾಗೆ ಈ ಗಂಡು ಹೂಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ಅದು ಸಹ ಇದರ ಒಂದು ಕಾರ್ಯ ಅಂತ ಹೇಳ್ಬೋದು. ಈಗ ನೋಡಿ ನಾನು ಮೊದಲನೇದು ಆಕ್ಸಿಜನ್ ಹೇಳಿದೆ, ಎರಡನೇದು ಜಿಬ್ರಲಿನ್ಸ್ ಹೇಳಿದೆ, ತದನಂತರ ಇನ್ನೊಂದು ಮುಖ್ಯ ಹಾರ್ಮೋನು

ಸೈಟೋಕೈನಿನ್ ಅಂತ. ಅಂದ್ರೆ ಸೈಟೋಕೈನಿನ್ ಅದರ ಅರ್ಥ ಯಾವುದೇ ಒಂದು ಹಾರ್ಮೋನು ಜೀವಕೋಶಗಳ ವಿಭಜನೆಯನ್ನು ಕೈಗೊಳ್ತದಲ್ಲ ಅಂತ ಹಾರ್ಮೋನ್ ಅನ್ನ ನಾವು ಸೈಟೋಕೈನಿನ್ಸ್ ಅಂತ ಹೇಳ್ತೇವೆ. ಜೀವಕೋಶಗಳು ವಿಭಜನೆ ಯಾಕೆ ಬೇಕು ಅಂತಂದ್ರೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ಜೀವಕೋಶ ವಿಭಜನೆ ಆಗ್ಬೇಕು, ಅವುಗಳ ಜೀವಕೋಶಗಳ ಗಾತ್ರ ಹೆಚ್ಚಿಗೆ ಆಗ್ಬೇಕು, ಅದಾಗೆ ಮಾತ್ರ ಆಮೇಲೆ ಪರಿವರ್ತನೆ ಹೊಂದಿ ಏನು ಈ ಅಂಗಾಂಶ ಅಥವಾ ಅಂಗಗಳಾಗಿ ಪರಿವರ್ತನೆ ಹೊಂದ್ತಾ ಇರ್ತವೆ. ಹಾಗಾಗಿ ಏನು ಈ ಮೂರು ಹಾರ್ಮೋನ್ಗಳಿದಾವಲ್ಲ, ಈ ಆಕ್ಜಿನ್ಸು, ಜಿಬ್ರಲಿನ್ಸು ಮತ್ತು ಈ ಸೈಟೋಕೈನಿನ್ ಅನ್ನ ನಾವು ಮುಖ್ಯವಾಗಿ ಸಸ್ಯ ವರ್ಧಕಗಳು ಅಥವಾ ಪ್ರಚೋದಕಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಮೂರು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯಲ್ಲಿ ತಮ್ಮ ಕ್ರಿಯೆಗಳನ್ನು ಕೈಗೊಳ್ಳೋದ್ರಿಂದ ಇವುಗಳನ್ನು ನಾವು ಇಂಗ್ಲೀಷಲ್ಲಿ ಗ್ರೋತ್ ಪ್ರಮೋಟರ್ಸ್ ಅಥವಾ ವರ್ಧಕಗಳಂತ ಕರೀತಾರೆ. ಸೈಟೋಕೈನಿನ್ ಆಲ್ರೆಡಿ ಅದನ್ನು ಅದರ ಬಗ್ಗೆ ಹೇಳಿದೆ, ಯಾವ ಒಂದು ಈ ಹಾರ್ಮೋನು ಅಥವಾ ಈ ಏನು ಈ ಸಾವಯವ ಪದಾರ್ಥ ಜೀವಕೋಶಗಳ ವಿಭಜನೆಯನ್ನು ಕೈಗೊಳ್ತದಲ್ಲ ಅಂತ ಹಾರ್ಮೋನ್ ಅನ್ನ ನಾವು ಸೈಟೋಕೈನಿನ್ ಅಂತ ಕರಿತೀವಿ. ಇದರ ಮುಖ್ಯ ಕಾರ್ಯ ಜೀವಕೋಶಗಳ ವಿಭಜನೆ ಮತ್ತು ಜೀವಕೋಶಗಳ ಗಾತ್ರವನ್ನು ಹೆಚ್ಚಿಸೋದು, ತದನಂತರ ಈ ಎಲೆ ಮುಪ್ಪಾಗುವಿಕೆಯನ್ನು ತಡೆಗಟ್ಟುವುದು. ಎಲೆ ಮುಪ್ಪಾಗುವಿಕೆ ತಡೆಗಟ್ಟಬೇಕು ಅಂತಂದ್ರೆ ಎಲೆಯಲ್ಲಿ ಇರುವಂತ ಪತ್ರ ಹರಿತೆ ಏನಂತ ಹೇಳ್ತೇವಲ್ಲ ಅದರ ಉತ್ಪಾದನೆ ಜಾಸ್ತಿ ಮಾಡಬೇಕಾಗತ್ತೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೂ ಮತ್ತು ಆಹಾರ ಉತ್ಪಾದನೆಗೆ ಅಥವಾ ಡೆಫಿನೆಟ್ಲಿ ಡೈರೆಕ್ಟ್ ರಿಲೇಷನ್ ಇರ್ತದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಎಲೆ ಹಸಿರಾಗಿದ್ದಾಗೆ ಅದರಲ್ಲಿ ಇರುವಂತಹ ಕ್ಲೋರೋಫಿಲ್ ಏನಿದೆ ಅಲ್ಲ ಪತ್ರ ಹರಿತು ಅದು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಆಹಾರವನ್ನ ಸಸ್ಯಗಳಿಗೆ ಆಹಾರವನ್ನ ಉತ್ಪಾದನೆ ಮಾಡಕ್ಕೆ ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಸಬೇಕು ಅಥವಾ ಸಸ್ಯಗಳ ಆಹಾರ ಉತ್ಪಾದನೆ ಹೆಚ್ಚಿಸಬೇಕು ಅಂತಂದ್ರೆ ನಾವು ಈ ಸೈಟೋಕೈನಿನ್ ಅನ್ನುವಂತ ಈ ಹಾರ್ಮೋನ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಇದರ ಮುಖ್ಯ ಕಾರ್ಯ ಈ ಸೈಟೋಕೈನ್ ಇದ್ದು ಅಂತಂದ್ರೆ ಈ ಕೆಲವು ಟೈಮ್ದಲ್ಲಿ ಈ ಪಕ್ಕದ ರೆಂಬೆಗಳು ಬರ್ತಾ ಇರಲ್ಲ, ಏನೊಂದು ಗಿಡ ಇರ್ತದೆ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಸಸ್ಯ ಈಗ ಏಕದಳ ಸಸ್ಯ ಅಥವಾ ದ್ವಿದಳ ಸಸ್ಯ ಆಗಿರ್ಬೋದು, ದ್ವಿದಳ ಸಸ್ಯ ಅಂತ ತಗೊಳ್ಳಿ ಅದು ಏನಾದರೂ ತುದಿ ಅದರಲ್ಲಿ ಇದ್ದಾಗ ಅದರ ಪಕ್ಕದ ಏನು ರೆಂಬೆಗಳು ಬರ್ತಾ ಇರೋದಿಲ್ಲ ಅಂತ ಟೈಮ್ದಲ್ಲಿ ನೀವೇನಾದರೂ ರೆಂಬೆಗಳ ಗಾತ್ರ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ನೀವು ಈ ಸೈಟೋಕೈನಿನ್ ಅಂತ ಈ ಹಾರ್ಮೋನ್ ಅನ್ನು ಸ್ಪ್ರೇ ಮಾಡಿದಾಗ ಸಿಂಪಡಣೆ ಮಾಡಿದಾಗ ಈ ರೆಂಬೆಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇದು ಒಂದು ಮುಖ್ಯ ಕಾರ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಏನು ರೀಮೊಬಲೈಸೇಷನ್ ಏನು ಎಲೆ ಉದುರಿ ಬೀಳುವ ಟೈಮ್ದಲ್ಲಿ ಅದರಲ್ಲಿ ಇರುವಂತ ಏನು ಆಹಾರ ಪದಾರ್ಥಗಳೇನು ಇರ್ತಾವಲ್ಲ ಅದನ್ನ ಈ ಬೆಳೆಯುವ ಚಿಗುರು ಒಡೆಯುವ ಆ ಎಲೆಗಳಿಗೆ ಅಥವಾ ಈ ಮಗುಗಳಿಗೆ ಸಾಗಣೆ ಹೊಂದಬೇಕು ಅಂತಂದ್ರೆ ಅಥವಾ ಪೋಷಕಾಂಶಗಳು ಸಾಗಣೆ ಹೊಂದಬೇಕು ಅಂತಂದ್ರೆ ನೀವು ಈ ಹೊಸ ಎಲೆಗಳಿಗೆ ನೀವೇನಾದ್ರೂ ಈ ಸೈಟೋಕೈನಿನ್ ಏನಾದ್ರೂ ಸಿಂಪಡಣೆ ಮಾಡಿದಾಗ ಅಲ್ಲಿ ಈ ಹಾರ್ಮೋನ್ ಅನ್ನು ಉತ್ಪಾದನೆಯಿಂದ ಒಂದು ಏನು ಆಕ್ಟಿವಿಟಿ ಅಥವಾ ಈ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ವರ್ಧನೋತ್ತಕ ಆಕ್ಟಿವಿಟಿ ಏನು ಒಂದು ಕ್ರಿಯೆ ಜಾಸ್ತಿಯಾಗಿ ಬೇರೆ ಎಲೆ ಬೀಳುವಂತ ಎಲೆಗಳಲ್ಲಿರುವಂತಹ ಆಹಾರ ಪದಾರ್ಥಗಳು ಆ ಭಾಗಕ್ಕೆ ಅಥವಾ ಪೋಷಕಾಂಶಗಳು ಆ ಭಾಗಕ್ಕೆ ಸಾಗಣೆ ಹೊಂದಿ ಸಸ್ಯಗಳ ಬೆಳವಣಿಗೆ ಹೆಚ್ಚಿಸಬಹುದು. ಆ ಒಂದು ಕಾರ್ಯ ಸಹ ಈ ಸೈಟೋಕೈನಿನ್ ಅಂತ ಹೇಳಬಹುದು. ಇವಿಷ್ಟು ಸೈಟೋಕೈನಿನ್ ಕಾರ್ಯಗಳಂತ ಹೇಳಬಹುದು. ಅದರ ಆಧಾರದ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಇವುಗಳನ್ನ ಈ ಪ್ರಾಯೋಗಿಕವಾಗಿ ನಾವು ಸಸ್ಯಗಳಿಗೆ ಯಾವ ಸಸ್ಯಗಳಿಗೆ ಬೇಕು ಅಥವಾ ಈ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅಥವಾ ಈ ಫೀಲ್ಡ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಲ್ಲ ಸಾಮಾನ್ಯವಾಗಿ ಹೊಲಗಳಲ್ಲಿ ಬೆಳೆಯುವಂತ ಆ ಬೆಳೆಗಳಿಗೂ ಸಹ ಈ ಹಾರ್ಮೋನ್ಗಳನ್ನು ಉಪಯೋಗ ಮಾಡಬಹುದು. ಈಗ ನೆಕ್ಸ್ಟ್ ನಾನು ಹೇಳಬೇಕು ಅನ್ನೋದು ಇನ್ನೊಂದು ಹಾರ್ಮೋನ್ ಹೆಸರು ಇಥಿಲಿನ್ ಅಂತ. ಸೊ ಇಥಿಲಿನ್ ಇದನ್ನ ಕೆಲವು ಟೈಮ್ದಲ್ಲಿ ಏನು ಇದು ಪ್ರಮೋಟರ್ ಅಂತಾನು ಹೇಳ್ಬೋದು, ಏನು ಸಸ್ಯ ವರ್ಧಕ ಅಂತಾನು ಹೇಳ್ಬೋದು. ಆದರೆ ಇದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ರೈಪನಿಂಗ್ ಹಾರ್ಮೋನ್ ಅಂತ ಕರಿತೇವೆ. ಇದನ್ನ ಏನು ಹಣ್ಣು ಮಾಗುವಿಕೆ ಹಾರ್ಮೋನ್ ಅಥವಾ ಒಂದು ಸಸ್ಯ ವರ್ಧಕ ಅಂತಾನು ಕರಿಬಹುದು. ಯಾಕೆ ಅಂತಂದ್ರೆ ಈ ಹಾರ್ಮೋನ್ ಸಹ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಈಗ ಸಸ್ಯಗಳಲ್ಲಿ ಉತ್ಪಾದನೆ ಆಗಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗಿ ಈಗ ನೋಡಬಹುದು ಹಣ್ಣುಗಳು ಈಗೇನು ಮಾಗಿ ಅವು ಏನು ಪಕ್ವ ಆಗ್ತಾ ಹೋದಲ್ಲ ಅದಕ್ಕೆಲ್ಲ ಮುಖ್ಯ ಕಾರಣ ಸಸ್ಯಗಳಲ್ಲಿ ಉತ್ಪನ್ನ ಆದಂತ ಈ ಹೈಡ್ರೋಕಾರ್ಬನ್ ಇಸ್ ಎ ಗ್ಯಾಸ್, ಇದು ಅನಿಲ, ಅನಿಲ ರೂಪದಲ್ಲಿ ಇದು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅನಿಲ ರೂಪದಲ್ಲಿ ಉತ್ಪನ್ನ ಹೊಂದಿ ತಮ್ಮ ಕಾರ್ಯವನ್ನು ಸಸ್ಯಗಳಲ್ಲಿ ಕೈಗೊಳ್ಳುವಂತಹ ಈ ಹಾರ್ಮೋನು ಇದನ್ನು ರೈಪನಿಂಗ್ ಹಾರ್ಮೋನು ಅಥವಾ ಹಣ್ಣು ಮಾಗುವಿಕೆಯ ಅಲ್ಲಿ ತಮ್ಮ ಪ್ರಮುಖ ಕ್ರಿಯೆಯನ್ನು ತೋರಿಸುವಂತ ಹಾರ್ಮೋನ್ ಅಂತ ಕರಿಬಹುದು. ಹಣ್ಣು ಮಾಗುವಿಕೆಯ ಜೊತೆಗೆ ಈ ಹಾರ್ಮೋನ್ ಏನು ಇಥಿಲಿನ್ ಇದೆ ಅಲ್ಲ ಇದು ಸಸ್ಯದ ಏನು ಈ ಹೂ ಆಗಿ ಇನ್ನೇನು ಕಾಯಿ ಆಗ್ತಾ ಇರ್ತದಲ್ಲ ಆ ಸಮಯದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಬಟ್ ಅದರ ಜೊತೆಗೆ ಸಸ್ಯಗಳಿಗೆ ಏನಾದರೂ ತೊಂದರೆ ಆದಾಗೆ ಏನಾದರೂ ಅಥವಾ ಹವಾಮಾನ ವೈಪರೀತ್ಯ ಆಗಿರ್ಬೋದು ಅಥವಾ ಏನಾದರೂ ಅದರ ಬೆಳವಣಿಗೆ ಕುಂಠಿತ ಆದಾಗೆ ಆ ಸಮಯದಲ್ಲಿ ಈ ಹಾರ್ಮೋನು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಹಾಗಾಗಿ ಇಥಿಲಿನ್ ಅನ್ನು ನಾವು ಗ್ರೋತ್ ಇನಿಬಿಟರ್ ಅಥವಾ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಅಥವಾ ಕುಂಠಿತಗೊಳಿಸುವ ಹಾರ್ಮೋನ್ ಅಂತಲೂ ನಾವು ಕರಿಬಹುದು. ಯಾಕೆ ಅಂತಂದ್ರೆ ಈ ಹಾರ್ಮೋನ್ ಏನಾದರೂ ಸಸ್ಯಗಳಲ್ಲಿ ಬೆಳವಣಿಗೆ ಏನು ಏನು ಉತ್ಪನ್ನ ಆದಾಗ ಬೆಳವಣಿಗೆ ನಿಧಾನ ಆಗುತ್ತೆ. ಹಾಗಾಗಿ ಇದನ್ನು ನಾವು ಗ್ರೋತ್ ಇನಿಬಿಟರ್ಸ್ ಅಥವಾ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಸಸ್ಯವರ್ಧ ಅಥವಾ ಸಸ್ಯ ಸಾವಯವ ಸಂಯುಕ್ತ ಪದಾರ್ಥ ಅಂತಲೂ ನಾವು ಕರಿಬಹುದು. ಇದರ ಹಣ್ಣುಗಳ ಮಾಗುವಿಕೆ ಜೊತೆಯಾಗಿ ಏನು ಇಥಿಲಿನ್ ಇದೆ ಅಲ್ಲ ಏನು ಈ ಕುಂಬಳ ಜಾತಿಗೆ ಸೇರಿದ ಬೆಳೆಗಳಲ್ಲಿ ಎರಡು ಮೂರು ಎಲೆಗಳ ಆ ಒಂದು ಸಮಯದಲ್ಲಿ ನಾವೇನಾದರೂ ಈ ಇಥಿಲಿನ್

ಅನ್ನುವಂತ ಈ ಹಾರ್ಮೋನ್ ಅನ್ನ ಈ ಕುಂಬಳ ಜಾತಿಗೆ ಸೇರಿದ ಈ ಸಸ್ಯಗಳಿಗೆ ನಾವೇನೋ ಸ್ಪ್ರೇ ಮಾಡಿದಾಗೆ ಇದು ಈ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಹೂಗಳ ಸಂಖ್ಯೆಯನ್ನ ಹೆಚ್ಚಿಸಕ್ಕೆ ಸಹಾಯ ಮಾಡ್ತದೆ. ಈ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆದಂಗೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಇತ್ಲಿನ್ ಅನ್ನುವಂಥದ್ದು ನಾವೇನಾದ್ರೂ ಇಳುವರಿ ಜಾಸ್ತಿ ಪಡಿಬೇಕು ಅಂತಂದ್ರೆ ಏನು ಸಸ್ಯ ಎರಡು ಮೂರು ಎಲೆ ಒಂದು ಆ ಒಂದು ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ 100 to 150 PPM ಅಂತ ಹೇಳ್ತೇವೆ. ಆ PPM ಪ್ರಮಾಣದಲ್ಲಿ ನಾವು ಸಸ್ಯಗಳಿಗೆ ಏನಾದರೂ ಸಿಂಪರಣೆ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೆಣ್ಣು ಹೂಗಳನ್ನು ಪಡಿಬಹುದು. ಅದರ ಜೊತೆಗೆ ಏನು ನೀವು ಕೇಳಿರ್ಬೋದು, ಈ ಅನಾನಸ್, ಪೈನಾಪಲ್ ಆ ಬೆಳೆಗಳಿಗೆ ಒಂದೇ ತರನಾದ ಹೂ ಬಿಡುವಿಕೆ ಮತ್ತು ಅದನ್ನು ಹೊರಹೊಮ್ಮಿಕೆಯಲ್ಲಿ ಸಹ ನಾವು ಇಥಿಲಿನ್ ಸ್ಪ್ರೇ ಮಾಡ್ತೇವೆ. ಇನ್ನೊಂದು ನಿಮ್ಗೆ ಗೊತ್ತಿರಬಹುದು, ಈ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಥಿಲಿನ್ ಉಪಯೋಗ ಮಾಡ್ತಾರೆ. ಇಥಿಲಿನ್ ಉಪಯೋಗ ಮಾಡಿ ಎಲೆಗಳನ್ನು ಉದುರಿಸ್ತಾರೆ. ಎಲೆಗಳಲ್ಲಿ ಉದುರುವಿಕೆ, ಯಾಕೆಂದ್ರೆ ಇದನ್ನ ನಾವು ಸೆನೆಸೆನ್ಸ್ ಹಾರ್ಮೋನ್ ಅಂತ ಕರಿಬಹುದು. ಎಲೆ ಉದುರುವಿಕೆ ಅಥವಾ ಮುಪ್ಪಾಗುವಿಕೆ, ಏನು ಎಲೆಗಳು ಮುಪ್ಪಾಗುವಿಕೆ ಅಥವಾ ಎಲೆಗಳ ಉದುರುವಿಕೆಯಲ್ಲಿ ಈ ಹಾರ್ಮೋನ್ ಅದರ ಕ್ರಿಯೆ ಬಹಳ ಮುಖ್ಯ. ಹಾಗಾಗಿ ಇದನ್ನ ನಾವು ಸೆನೆಸೆನ್ಸ್ ಹಾರ್ಮೋನ್ ಅಂತಲೂ ಕರಿತೇವೆ. ಈಗ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಗೊತ್ತಿರಬಹುದು, ಈ ಇಥಿಲಿನ್ ನಾವು ಈವನ್ ರಬ್ಬರ್ ತೋಟಗಳಲ್ಲಿ ಉಪಯೋಗ ಮಾಡ್ತಾರೆ. ಈ ರಬ್ಬರ್ ಉತ್ಪಾದನೆ ಮತ್ತು ಆ ರಬ್ಬರಿನ ಹರಿವು ಜಾಸ್ತಿ ಮಾಡಬೇಕು ಅಂತಂದ್ರೆ ಸಹ ಇಥಿಲಿನ್ ಈ ರಬ್ಬರ್ ತೋಟದಲ್ಲಿ ಸಹ ಅದನ್ನು ಉಪಯೋಗ ಮಾಡ್ತಾರೆ. ಇವು ಕೆಲವು ಇಥಿಲಿನ್ ಕಾರ್ಯಗಳಂತ ಹೇಳಬಹುದು. ಕೊನೆಯದಾಗಿ ಏನು ನಾವು ಮುಖ್ಯವಾಗಿ 5 ಹಾರ್ಮೋನ್ಗಳನ್ನ ಪ್ರಾಯೋಗಿಕವಾಗಿ ವಿಂಗಡಿಸಿದ್ರೆ ಅಂತ ಹೇಳಿದ್ನೆಲ್ಲ, ಅದು ಈ ಇಥಿಲಿನ್ ತದನಂತರ ಬರುವುದೇ ಹಾರ್ಮೋನು ಅಬ್ಸಿಸಿಕ್ ಆಮ್ಲ, ಶಾರ್ಟ್ ಫಾರ್ಮ್ ಅಲ್ಲಿ ABA ಅಂತ ಕರೀತಾರೆ. ಇದು ಅಬ್ಸಿಸಿಕ್ ಆಮ್ಲ, ಇದನ್ನು ಸಹ ನಾವು ಗ್ರೋತ್ ಇನ್ಹಿಬಿಟರ್ ಅಂದ್ರೆ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಹಾರ್ಮೋನ್ ಅಂತಲೂ ಕರಿಬಹುದು. ಯಾಕೆ ಅಂತಂದ್ರೆ ಸಸ್ಯಗಳಲ್ಲಿ ಏನಾದರೂ ತೊಂದರೆ ಆದಾಗ ಅಥವಾ ಬೆಳವಣಿಗೆ ಕುಂಠಿತ ಆದಾಗ ಅಥವಾ ಹವಾಮಾನದಲ್ಲಿ ಏನಾದರೂ ವೈಪರೀತ್ಯ ಕಂಡು ಬಂದಾಗ, ಅದಕ್ಕೆ ಸಸ್ಯದಲ್ಲಿ ಏನಾದರೂ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅಂತ ಸಂದರ್ಭದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗುವಂತ ಈ ಹಾರ್ಮೋನು ಅಬ್ಸಿಸಿಕ್ ಆಮ್ಲ. ಹಾಗಾಗಿ ಆ ಒಂದು ಸಮಯದಲ್ಲಿ ಉತ್ಪಾದನೆ ಹೊಂದಿ ಇದು ಸಸ್ಯವನ್ನ ಆ ತೊಂದರೆಗಳಿಂದ ಕಾಪಾಡುವಂಥದ್ದು. ಹಾಗಾಗಿ ಏನು ಇಥಿಲಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಅಂತ ಏನು ಹೇಳ್ತೇವಲ್ಲ, ಈ ಎರಡು ಹಾರ್ಮೋನುಗಳನ್ನು ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಂತಲೂ ನಾವು ಕರಿತೇವೆ. ಈ ಅಬ್ಸಿಸಿಕ್ ಆಮ್ಲ ಏನಿದೆ ಅಲ್ಲ, ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಬರ ಅಂತ ಕರಿತೇವಲ್ಲ, ಡ್ರೌಟ್ ಅಂತ ಕರಿತೇವಲ್ಲ, ಆ ಸಮಯದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಬೇರಿನ ತುದಿಗಳಲ್ಲಿ ಉತ್ಪಾದನೆ ಅಥವಾ ಈ ಪ್ಲಾಸ್ಟಿಡ್ಸ್ ಅಥವಾ ಎಲೆಗಳಲ್ಲಿ ಉತ್ಪಾದನೆ ಹೊಂದಿ ಅದು ಏನು ಈ ರಕ್ಷಕ ಜೀವಕೋಶಗಳು ಅಥವಾ ಗಾರ್ಡ್ ಸೆಲ್ ಅಂತ ಕರಿತೇವೆ ಎಲೆಗಳಲ್ಲಿ, ಇವುಗಳ ಮುಖಾಂತರನೇ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಲೆ ಒಳ ಸೇರುತ್ತೆ ಮತ್ತೆ ಅದರ ಮುಖಾಂತರನೇ ಈ ನೀರು ಹೊರ ಹೋಗ್ತಾ ಇರ್ತದಲ್ಲ. ಆ ಒಂದು ಸಮಯದಲ್ಲಿ ಏನಾದರೂ ಗಿಡಕ್ಕೆ ತೊಂದರೆ ಆದಾಗೆ ಅಥವಾ ಬರ ಅಥವಾ ಈ ಡ್ರೌಟ್ ಸಮಯದಲ್ಲಿ ಈ ಹಾರ್ಮೋನ್ ಏನಾಗುತ್ತಲ್ಲ, ಬೇರಿನ ತುದಿಗಳಿಂದ ಉತ್ಪಾದನೆ ಹೊಂದಿ ಈ ಕಾಂಡದ ಮುಖಾಂತರ ಸಾಗಣೆ ಹೊಂದಿ ಅದು ಎಲೆಗಳಲ್ಲಿ ಇರುವಂತ ಈ ರಕ್ಷಕ ಜೀವಕೋಶಗಳು ಅಥವಾ ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ, ಅವುಗಳನ್ನ ಕ್ಲೋಸ್ ಮಾಡಿ ಅವುಗಳನ್ನು ಮುಚ್ಚಿಸಿ ನೀರು ಆವಿಯಾಗಿ ಹೋಗುವುದನ್ನ ತಡೆಗಟ್ಟಿ ಈ ಸಸ್ಯಗಳನ್ನ ಈ ಬರದಿಂದ ಕಾಪಾಡುವಂಥದ್ದು ಈ ಹಾರ್ಮೋನಿನ ಕೆಲಸ. ಹಾಗಾಗಿ ಈ ಹಾರ್ಮೋನ್ ಅನ್ನ ನಾವು ಇಂಗ್ಲಿಷಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೇವೆ. ಸ್ಟ್ರೆಸ್ ಅಂತಂದ್ರೆ ನಮಗೇನಾದ್ರೂ ಅನ್ಫೇವರೇಬಲ್, ನಮಗೇನಾದ್ರೂ ತೊಂದರೆ ಆದಾಗ ಅಂತ ಸಮಯದಲ್ಲಿ ಉತ್ಪನ್ನ ಆಗುವಂತ ಈ ಹಾರ್ಮೋನೇ ಈ ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ಬೋದು. ಅದರ ಜೊತೆಗೆ ಇದನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತದ್ದು ಇದರ ಕಾರ್ಯ. ಅದರ ಜೊತೆ ಜೊತೆಯಾಗಿ ಬೀಜ ಮೊಳಕೆ ಒಡಿಬಾರ್ದು ಅಥವಾ ಬೀಜ ಮೊಳಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ಈ ಮೊಗ್ಗು ಏನಾದರೂ ಅದು ಚಿಗುರ್ತಾ ಇಲ್ಲ ಅಂದಾಗೆ ಏನಾದರೂ ತೊಂದರೆ ಆದಾಗ ಆ ಟೈಮ್ದಲ್ಲಿ ಈ ಹಾರ್ಮೋನು ಉತ್ಪಾದನೆ ಆಗಿ ಈ ಬೀಜಗಳ ಮೊಳಕೆ ಒಡೆಯುವಿಕೆಯನ್ನ ತಡೆಗಟ್ಟುತ್ತದೆ. ಹಾಗಾಗಿ ಮೊಗ್ಗುಗಳ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಯಾಕೆಂದ್ರೆ ಅವು ಮೊಗ್ಗುಗಳು ಬೆಳವಣಿಗೆ ಅಥವಾ ಈ ಬೀಜಗಳ ಮೊಳಕೆ ಏನಾದರೂ ಒಡೆದಿದ್ದೇ ಆದಲ್ಲಿ ಆ ಸಸ್ಯಗೆ ತೊಂದರೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಹಾರ್ಮೋನುಗಳು ಅವು ಸಸ್ಯಗಳಿಗೆ ಅಥವಾ ಬೀಜ ಅಥವಾ ಮೊಗ್ಗಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸಮಯದಲ್ಲಿ ಈ ಬೀಜ ಮತ್ತು ಈ ಮೊಗ್ಗುಗಳಲ್ಲಿ ಉತ್ಪಾದನೆ ಹೊಂದಿ ಈ ಏನು ಹವಾಮಾನದ ವೈಪರೀತ್ಯ ಆಗಿರ್ಬೋದು ಅಥವಾ ಬರದಿಂದ ಆಗಿರ್ಬೋದು ಅಥವಾ ಯಾವುದೇ ಈ ತೊಂದರೆಗೆ ಈ ಗಿಡಗಳು ಸಿಲುಕಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಹಾರ್ಮೋನುಗಳು ಸಸ್ಯಗಳಲ್ಲಿ ಎಸ್ಪೆಷಲಿ ಈ ಬೀಜ ಮತ್ತು ಈ ಮೊಗ್ಗುಗಳಲ್ಲಿ ಉತ್ಪಾದನೆ ಹೊಂದಿ ಅವುಗಳನ್ನು ಕಾಪಾಡ್ತಾವ ಅಂತ ಹೇಳ್ಬೋದು. ಇವಿಷ್ಟು ಮುಖ್ಯವಾಗಿ ಈ ಏನು ಈ ಸಸ್ಯವರ್ಧಕಗಳು, ಪ್ರಚೋದಕಗಳು ಅಥವಾ ಹಾರ್ಮೋನು ಇಂಗ್ಲಿಷ್ ಶಾರ್ಟ್ ಫಾರ್ಮ್ ಅಲ್ಲಿ ಹಾರ್ಮೋನ್ಸ್, ಅದನ್ನು ನಾವು ಈ ಏನು ಪ್ರಾಣಿ ಮತ್ತು ಈ ಸಸ್ಯಗಳಿಗೆ ಏನೇನು ವ್ಯತ್ಯಾಸ ಇದೆ ಅಂತ ಹೇಳಿದೆ. ಅದರ ಜೊತೆಯಾಗಿ ಈಗಿನ ಹೊಸ ಪೀಳಿಗೆ ಹಾರ್ಮೋನುಗಳನ್ನು ಕೆಲವು ಸಸ್ಯಗಳಲ್ಲಿ ಉತ್ಪಾದನೆ ಆಗ್ತಾವ ಅಂತ ಕಂಡುಹಿಡಿದಿದ್ದಾರೆ. ಅವುಗಳ ಬಗ್ಗೆ ನಾನು ಏನು ಡೀಟೇಲ್ ಆಗಿ ಹೇಳುವುದಿಲ್ಲ. ಅವುಗಳನ್ನು ಬ್ರೆಷ್ನೋಸ್ಟೆರಾಯ್ಡಸ್ ಅಂತ ಕರೀತಾರೆ. ಬ್ರೆಷ್ನೋಸ್ಟೆರಾಯ್ಡ್ ಅಂತಂದ್ರೆ ಈ ಸಾಸಿವೆ ಜಾತಿಗೆ ಸೇರಿದ ಏನು ಈ ಹೂಗಳಲ್ಲಿ ಉತ್ಪಾದನೆ ಮಾಡಿರ್ತಾರೆ. ಹಾಗಾಗಿ ಈ ಸ್ಟೆರಾಯ್ಡಲ್ ಕಾಂಪೌಂಡ್, ಇದು ಹೆಂಗೆ ಸ್ಟೆರಾಯ್ಡ್ಸ್ ನಾವು ಮನುಷ್ಯನಿಗೆ ಹೇಗೆ ಯೂಸ್ ಮಾಡ್ತೇವಲ್ಲ ಅದೇ ತರನಾಗಿ ಸಸ್ಯಗಳಲ್ಲಿ ಸಹ ಈ ಸ್ಟೆರಾಯ್ಡ್ಸ್ ಅವು ಸಹ ಉತ್ಪಾದನೆ ಆಗ್ತಾ ಇರ್ತವೆ. ಅವು ಸಸ್ಯಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಬರ ನಿರೋಧಕ ಆಗಿರ್ಬೋದು, ಸಸ್ಯಗಳ ಏನು ಅವುಗಳ ಗುಣಮಟ್ಟ ಆಗಿರ್ಬೋದು, ಅವುಗಳಲ್ಲಿ ಈ ತಮ್ಮ ಕಾರ್ಯವನ್ನು ಕೈಗೊಳ್ಳುವಂಥದ್ದನ್ನು ಈ ಬ್ರೆಷ್ನೋಸ್ಟೆರಾಯ್ಡ್ಸ್ ಅಂತ ಹೇಳ್ತೇವೆ.

ಈಗ ಪಾಲಿಯಮೈನ್ಸ್ ಅಂತ ಅದಾವೆ, ಪಾಲಿಯಮೈನ್ಸ್ ಅಲ್ಲಿ ಅದು ಅದರಲ್ಲಿ ಎರಡು ಮೂರು ವಿಭಾಗಗಳಿದಾವೆ, ಸ್ಪೆರ್ಮೈನ್, ಸ್ಪೆರ್ಮಿಡೈನು ಮತ್ತೆ ಪ್ರುಟ್ರೆಸಿನ್ ಅಂತ, ಇವೆಲ್ಲ ಪಾಲಿಯಮೈನ್ಸು. ಇವು ಸಸ್ಯಗಳ ಒಂದು ವಿವಿಧ ಹಂತಗಳಲ್ಲಿ ತಮ್ಮ ಕಾರ್ಯಗಳನ್ನ ಕೈಗೊಳ್ತಾ ಇರ್ತವೆ. ಪಾಲಿಯಮೈನ್ಸ್ ಆದಂತಹದ ನಂತರ ಜಾಸ್ಮೋನಿಕ್ ಎಸಿಡ್ ಅಂತ ಕರಿತೀವಿ. ಜಾಸ್ಮೋನಿಕ್ ಎಸಿಡ್ ಸಹ ಅದು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದೇ ತರನಂತಾಗಿ ಸ್ಟ್ರೈಗೋಲ್ಯಾಕ್ಟಾನ್ಸ್ ಅಂತ ಕರಿತೀವಿ, ನೈಟ್ರಿಕ್ ಆಕ್ಸೈಡ್ ಅಂತಾನು ಕರಿತೀವಿ. ಬೇರೆ ಬೇರೆ ವಿಧದ ಈ ಹಾರ್ಮೋನುಗಳು ಸಸ್ಯಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತವೆ. ಅವು ತಮ್ಮ ಒಂದಿಲ್ಲ ಒಂದು ಸಸ್ಯದ ಬೆಳವಣಿಗೆಯಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತಾ ಇರ್ತಾವ ಅಂತ ಹೇಳ್ಬೋದು. ಈಗ ನೋಡಿ, ಈ ಏನು ನಾನು ಐದು ಮುಖ್ಯ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ನಾನು ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದೆ, ಅವುಗಳ ಕಾರ್ಯಗಳೇನಂತ, ಅದೇ ತರನಾಗಿ ಅವುಗಳ ಕಾರ್ಯಗಳ ಆಧಾರದ ಮೇಲೆ ಪ್ರಾಯೋಗಿಕವಾಗಿ ಈ ಹಾರ್ಮೋನ್ಗಳನ್ನು ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಹಣ್ಣಿನ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇರ್ತವೆ. ಹಣ್ಣಿನ ಬೆಳೆಗಳಲ್ಲಿ ಏನು ತೊಂದರೆ ಇದೆ ಅಂತಂದ್ರೆ, ಸಸ್ಯಗಳ ಬೆಳವಣಿಗೆಯನ್ನ ಅಥವಾ ಈ ಹಣ್ಣಿನ ಬೆಳೆಗಳನ್ನ ನಾವು ಅದರ ಬೆಳವಣಿಗೆಯನ್ನ ವೃದ್ಧಿಸಬೇಕಾಗ್ತದೆ. ಸೊ ನೋಡಿ, ಈ ಏನು ವಿಟಮಿನ್ಸು, ಈ ಏನು ಪೋಷಕಾಂಶಗಳ ಜೊತೆ ಜೊತೆಯಾಗಿ ಇವು ಸಹ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಉತ್ಪನ್ನ ಆದರೂ ಸದೇ ನಾವು ಕೃತಕವಾಗಿ ಉಪಯೋಗ ಮಾಡಿದಲ್ಲಿ ಸಸ್ಯದ ಬೆಳವಣಿಗೆಯನ್ನ ಹೆಚ್ಚಿಸಬಹುದು. ಅದರ ಜೊತೆಯಾಗಿ ಈ ಹಣ್ಣಿನ ಬೆಳೆಗಳಿಗೆ ಮುಖ್ಯವಾದ ಪ್ರಾಬ್ಲಮ್ ಏನು ಅಂತಂದ್ರೆ, ಹೂ ಉದುರುವುದು ನೋಡಿರ್ಬೋದು. ಹೂ ಉದುರುವುದು ಮತ್ತೆ ಕಾಯಿ ಕಟ್ಟದೇ ಇರಬಹುದು ಅಥವಾ ಕಾಯಿ ಉದುರುವಂತ ಚಾನ್ಸಸ್ ಇರ್ತದೆ. ಹೂ ಉದುರುಕೆ ಮತ್ತು ಈ ಕಾಯಿ ಕಟ್ಟದೇ ಇರುವುದು ಅಥವಾ ಕಾಯಿ ಉದುರುಕೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಸಸ್ಯಗಳಲ್ಲಿ ಈ ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಅದರ ಜೊತೆಗೆ ಅದರ ಆಹಾರ ಉತ್ಪಾದನೆಯಲ್ಲಿ ಏನಾದರೂ ಕುಂಠಿತಗೊಂಡಾಗ ಏನು ಆ ಸಸ್ಯದ ಬೆಳವಣಿಗೆ ಅಥವಾ ಅದರ ಗಾತ್ರ ಆಧಾರದ ಮೇಲೆ ಅದು ಏನು ತನ್ನ ಕೆಪಾಸಿಟಿ ಏನಂತ ಹೇಳ್ತೇವಲ್ಲ, ಅದರ ಆಧಾರದ ಮೇಲೆ ಹಣ್ಣುಗಳು ಮತ್ತು ಈ ಹೂಗಳನ್ನು ಹಿಡಿದಿಟ್ಕೊಳ್ತದೆ. ಕೆಲವು ಏನಾದರೂ ಈ ವಾತಾವರಣದಲ್ಲಿ ಪ್ರಾಬ್ಲಮ್ ಆದಾಗ ಅಥವಾ ಭೂಮಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಈ ಹಣ್ಣು ಮತ್ತು ಹೂಗಳ ಉದುರುವಿಕೆ ಆಗ್ತಾ ಇರ್ತದೆ. ಅಂತ ಸಮಯದಲ್ಲಿ ನಾವು ಈ ಆಕ್ಸಿನ್ ಅಂತ ಹೇಳಿದ್ನಲ್ಲ, ಎಸ್ಪೆಷಲಿ ಆಕ್ಸಿನ್ ಇದರಲ್ಲಿ ಈ ಫ್ಲಾನೋಫಿಕ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಫ್ಲಾನೋಫಿಕ್ಸ್ ಅದರಲ್ಲಿ ಇರುವುದು NAA, ನಫ್ತಲಿನ್ ಎಸಿಟಿಕ್ ಆಸಿಡ್. ಸೊ ಅದನ್ನು ನಾವು ಉಪಯೋಗ ಮಾಡಬಹುದು. ಯಾಕೆಂದ್ರೆ ಇವನ್ ಆಕ್ಸಿನ್ಸ್ ಇದಾವೆ, IA ಇದಾವೆ ಮಾರ್ಕೆಟಲ್ಲಿ, IB ಅಂತ ಇದೆ. IB ಅನ್ನು ಯೂಸ್ ಮಾಡೋದಿಲ್ಲ, ಬಟ್ ನಾವು ಹಣ್ಣನ್ನು ನಾವು ಏನು ಈ ಹೂ ಉದುರುವುದು ಕಡಿಮೆ ಮಾಡಬೇಕು ಅಥವಾ ಈ ಹಣ್ಣಿನ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ IBAಯನ್ನು ಯೂಸ್ ಮಾಡೋದಿಲ್ಲ. IBA ಯೂಸ್ ಮಾಡಬೇಕು ಅಂತಂದ್ರೆ ಅದು ಬೇರಿನ ಬೆಳವಣಿಗೆ ಆಗಬೇಕು ಅಂತಾರೆ, IBAಯನ್ನ ಯೂಸ್ ಮಾಡ್ತಾರೆ. ಕಟಿಂಗ್ಸ್ ಆಗಿರ್ಬೋದು ಅಥವಾ ಈ ಗ್ರೇಪ್ ಆಗಿರ್ಬೋದು, ಅದರ ಕಟಿಂಗ್ಸ್ ದ ಬೇರಿನ ಉತ್ಪಾದನೆ ಮಾಡಬೇಕಂದಾಗ ಈ IBA ಈ ದ್ರಾವಣದಲ್ಲಿ ಅದನ್ನ ನಾವು ದ್ರಾವಣ ಮಾಡಬಹುದು ಅಥವಾ ಪೌಡರ್ ಪ್ರಮಾಣದಲ್ಲಿ ಮಾಡಬಹುದು ಅಥವಾ ಪೇಸ್ಟ್ ಮುಖಾಂತರ, ಈ ಮೂರು ವಿಧಗಳಲ್ಲಿ ಅವುಗಳನ್ನ ರೆಡಿ ಮಾಡಿಕೊಂಡು ನಾವು ಈ ಕಡ್ಡಿಗಳನ್ನ ನಾವು ಯದ್ದಿ ನಾವು ಬೇರನ್ನು ಉತ್ಪಾದನೆ ಮಾಡಬಹುದು. ಏನು ಈ ಪ್ರಮಾಣ ಇದೆಲ್ಲ, ಅದು ಈಗ ಕಡ್ಡಿಗಳಲ್ಲಿ ಅಥವಾ ಅದರ ನಾವು ಹಾರ್ಡ್ ವುಡ್ ಅಂತ ಕರಿತೀವಿ, ಸಾಫ್ಟ್ ವುಡ್ ಅಂತ ಕರಿತೀವಿ, ಸೆಮಿ ವುಡ್ ಅಂತ ಕರಿತೀವಿ, ಅವುಗಳ ಆಧಾರದ ಮೇಲೆ ಈ ಕಾನ್ಸಂಟ್ರೇಷನ್ ಅಥವಾ ಈ PPM ಬದಲಾವಣೆ ಆಗ್ತಾ ಇರ್ತದೆ. ಈಗ ನಾವು ಅದೇನು ಹೇಳಿದ್ನಲ್ಲ, ಹಣ್ಣುಗಳ ಉದುರಿಕೆ ಆಗ್ತಿತ್ತು ಅಂತಂದ್ರೆ ಅಥವಾ ಈ ಹೂ ಜಾಸ್ತಿ ಮಾಡಬೇಕು, ಹೂ ಉದುರುವುದು ಕಡಿಮೆ ಮಾಡಬೇಕು ಅಥವಾ ಕಾಯಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಕಾಯಿ ಕಟ್ಟುವಿಕೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ನಾವು ಮಾರ್ಕೆಟಲ್ಲಿ ಆಕ್ಸಿನ್ ಕಾಂಪೌಂಡು NA ಅಂತ ಸಿಗುತ್ತದೆ, ನಫ್ತಲಿನ್ ಎಸಿಟಿಕ್ ಆಸಿಡ್, ಅದರ ಟ್ರೇಡ್ ನೇಮು ಫ್ಲಾನೋಫಿಕ್ಸ್. ಅದನ್ನು ನಾವು ಸ್ಪ್ರೇ ಮಾಡ್ಬೋದು, ಅದು 0.25 to 0.28 ಪ್ರತಿ ಒಂದು ಲೀಟರ್ ನೀರಿಗೆ ಸೇರಿ ಸಿಂಪರಣೆ ಮಾಡಿ ಅದನ್ನು ನಾವು ಸ್ಪ್ರೇ ಮಾಡ್ಬೋದು. ಹಾಗಾಗಿ ಏನು ಈ ಹಾರ್ಮೋನ್ ಇದಾವಲ್ಲ, ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ರಿವರ್ಸ್ ಆಗುತ್ತೆ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೇರೆ ಕೀಟನಾಶಕ ಅಥವಾ ರೋಗನಾಶಕ ತರ ನಾವು ಏನಾದರೂ ಇದನ್ನು ಉಪಯೋಗ ಮಾಡಿದ್ದೆ ಆದಲ್ಲಿ ಅದು ಈ ಹಣ್ಣುಗಳು ಉದುರಿ ಹೋಗುವಂತ ಚಾನ್ಸಸ್ ಇರ್ತದೆ. ಈಗ ನೋಡಿ, ನಾವೇನಾದರೂ ಈ ಹಣ್ಣುಗಳು ಇನ್ನೇನು ಬಿಡ್ತಾ ಇರ್ತಾವಲ್ಲ, ಆ ಸಮಯಕ್ಕಿಂತ ಮುಂಚೆ ಈ ಹೂವಿನ ಸಂಖ್ಯೆನ ಹೆಚ್ಚಿಸಿ ಮಾಡಬೇಕು ಅಂದ್ರೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಕಾಯಿಗಳು ಉದುರಿಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಕಾಯಿಗಳು ಕಟ್ಟಿದ ನಂತರ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಸ್ವಲ್ಪ ಅದ್ರ ಬೆಳವಣಿಗೆ ಕುಂಠಿತ ಆದಾಗ ಉದುರುವಂತ ಚಾನ್ಸಸ್ ಇರ್ತಾವಲ್ಲ, ಹಾಗಾಗಿ ಬೆಳವಣಿಗೆಯನ್ನು ಹೆಚ್ಚಿಸಬೇಕಂದಾಗ ಮಾತ್ರ ಈ ನಾವು ಈ ಆಕ್ಸಿಜನ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಎಸ್ಪೆಷಲಿ NA, NAA, ನಫ್ತಲಿನ್ ಎಸಿಟಿಕ್ ಆಸಿಡ್ ಯಾಕೆ ಮಾಡಬೇಕು ಅಂತಂದ್ರೆ, ಇದು ಸಸ್ಯದಲ್ಲಿ ಹೆಚ್ಚಿನ ಅವಧಿಯಲ್ಲಿ ಇರುತ್ತೆ. ಇದು ಏನು ನಾವು ಆಕ್ಸಿಡೇಷನ್ ಅಥವಾ ಏನು ಈ ಅದು ಬೇಗ ಹಾಳಾಗಿ ಹೋಗುದಿಲ್ಲ ಅಥವಾ ಅದರ ಅವಧಿ ಅದು ಕೊನೆಗೊಳ್ಳುವುದಿಲ್ಲ. ಹಾಗಾಗಿ ನಾವು ಈ ಏನು ಕೃತಕವಾಗಿ ಸಿಗುವಂತ ಈ NA ಅನ್ನುವಂತ ಆಕ್ಸಿಜನ್ ಅನ್ನು ಸ್ಪ್ರೇ ಮಾಡಿದಾಗ ಇವು ಉದುರುವುದು ತಡೆಗಟ್ಟಬಹುದು ಅಥವಾ ಈ ಕಾಯಿ ಉದುರುವುದನ್ನು ತಡೆಗಟ್ಟಬಹುದು. ಬಟ್ ಅದೇ ತರನಾಗಿ ನೋಡಿ, ಮೊದಲನೇ ಹಾರ್ಮೋನ್ ಆಕ್ಸಿಜನ್ ಅಂತ ಹೇಳಿದ್ರೆ, ಎರಡನೇ ಹಾರ್ಮೋನು ಈ ಸೈಟೋಕೈನಿನ್. ಈ ಸೈಟೋಕೈನಿನ್ ಜೀವಕೋಶ ವಿಭಜನೆ ಆಗ್ತಾ ಇರ್ತದೆ, ಅದರ ಜೊತೆಗೆ ಎಲೆ ಮುಪ್ಪಾಗದ ಹಾಗೆ ಅಥವಾ ನಾವು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಸ್ಯಗಳ ರೆಂಬೆಗಳು ಬೇಕಾದಲ್ಲಿ ನಾವು ಈಗ ಈ ಸೈಟೋಕೈನಿನ್ ಅನ್ನು ಅದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಈ ಮಾರ್ಕೆಟಲ್ಲಿ ಈ ಕೈನೆಟಿನ್ ಅಂತ ಸಿಗುತ್ತೆ, ಇದು BA ಬೆಂಜೈಲ್ ಅಡೆನೈನ್ಸ್, BAP ಬೆಂಜೈಲ್ ಅಮೈನೋಫ್ಯೂರೈನ್ಸ್ ಅಂತಾನು ಈ ಮಾರ್ಕೆಟಲ್ಲಿ ಸಿಗ್ತವೆ, ಅವುಗಳನ್ನು ನಾವು ಸ್ಪ್ರೇ ಮಾಡಬಹುದು. ಅದರ ಜೊತೆಗೆ CPPU, TDZ ಅಂತಾನು ಈ ಸೈಟೋಕೈನಿನ್ ಸಿಗ್ತವೆ. ಅವು ಸಹ ಅವುಗಳ ಮುಖ್ಯ ಕಾರ್ಯ ಜೀವಕೋಶಗಳ ವಿಭಜನೆ ಮತ್ತು ಗಾತ್ರ

0: ರೂಪಿಸಕ್ಕೆ ಅಥವಾ ಬೆಳವಣಿಗೆಯನ್ನ ರೂಪಿಸಕ್ಕೆ. ಅದರ ತರ ಇನ್ನೊಂದು ಹಾರ್ಮೋನ್ ಹೇಳಿದ್ನಲ್ಲ, ಜಿಬ್ಬರ್ಲಿನ್ಸ್. ಇದು ಮುಖ್ಯವಾಗಿ ಇದನ್ನ ಗಾತ್ರದ ಈ ಸಸ್ಯದ ಬೆಳವಣಿಗೆಯ ಅಥವಾ ಕಾಂಡದ ಬೆಳವಣಿಗೆ ಜೊತೆ ಜೊತೆಯಾಗಿ ಏನು ಈ ಸೀಡ್ಲೆಸ್ ಫ್ರೂಟ್ಸ್ ಅದರ ಗಾತ್ರವನ್ನು ಹೆಚ್ಚಿಸಬೇಕು ಅಂತಂದ್ರೆ ನಾವು ಈ ಜಿಬ್ಬರ್ಲಿನ್ಸ್ ಅನ್ನುವಂತ ಈ ಅಥವಾ ಜಿ3 ಅನ್ನುವಂತ ಹಾರ್ಮೋನ್ ಅನ್ನ ಉಪಯೋಗ ಮಾಡಬೇಕಾಗ್ತದೆ. ಅದರ ಜೊತೆಗೆ ಈವನ್ ಮೊಳಕೆ ಏನಾದರೂ ಪ್ರಾಬ್ಲಮ್ ಆಗಿತ್ತಂದ್ರೆ ಸಹ ನಾವು ಬೀಜ ಉಪಚಾರ ಈ ಜಿಬ್ಬರ್ಲಿನ್ ಅನ್ನೋದ್ರಿಂದ ಮಾಡಬಹುದು. ಈವನ್ ಬೀಜೋಪಚಾರದಿಂದ ಈವನ್ ಇಥಿಲಿನ್ ಸಹ ಯೂಸ್ ಮಾಡಿದಾಗ, ಇಥಿಲಿನ್ ಹಾರ್ಮೋನ್ ಏನಿದೆ ಅದನ್ನು ಯೂಸ್ ಮಾಡಿದಾಗ ಸಹ ನಾವು ಈ ಬೀಜ ಮೊಳಕೆ ಹೊಡೆಯುವುದನ್ನು ನಾವು ಹೆಚ್ಚಿಗೆ ಪಡಿಬಹುದು ಅಂತ ಹೇಳ್ಬೋದು.
1: ಆತ್ಮೀರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಆವಂಟಿಯವರ ಸಂಪರ್ಕ ಸಂಖ್ಯೆ 9449411 ಈ ನಂಬರಿಗೆ ಕರೆ ಮಾಡಿ ತಾವು ಈ ಸಸ್ಯವರ್ಧಕಗಳ ಬಗ್ಗೆ, ಸಸ್ಯ ಪ್ರಚೋದಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು.
0: ಎಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಸಸ್ಯ ಪ್ರಚೋದಕಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಇನ್ನು ಮುಂದೆ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ಒಂದು ತತ್ವಪದ.

0: ಇದುವರೆಗೆ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ಒಂದು ತತ್ವ ಪದವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಹೋಗ್ತಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ

0: ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ಧಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ದತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು ಒಂದು ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನೊಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28-31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5-9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ

0: ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:38. ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮಾಡಿದರೆ. ಇನ್ನು ಮುಂದೆ ಗುರುಕಿರಣ್ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ತುಂಟಾಟ ಚಿತ್ರದ ಗೀತೆ.

0: ಸಮಯ ಸರಿಯಾಗಿ 8 ಗಂಟೆ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು,
3: ನಿಮ್ಮ ಮಕ್ಕಳ

0: ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆರಂಭದಲ್ಲಿ ಕೇಳಿ ಪುಟಾಣಿ ಏಜೆಂಟ್ 123 ಚಿತ್ರದ ಗೀತೆ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಗತಾಳ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ನಾಗರಹಾವು ಚಿತ್ರದ ಗೀತೆ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಕಲಾವಿದರ ಧ್ವನಿಯಲ್ಲಿ ಕೇಳಿ ಗಾಳಿ ಮಾತು ಚಿತ್ರದ ಗೀತೆ.

ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಾಡುಕುದುರೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಎಡಕಲುಗುಡ್ಡದ ಮೇಲೆ ಚಿತ್ರದ ಗೀತೆ.

0: ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1-2-3, ರಾಗತಾಳ, ನಾಗರ ಹೌ, ಜನ್ಮ ಜನ್ಮದ ಅನುಬಂಧ, ಗಾಳಿಮಾತು, ಕಾಡುಕುದುರೆ ಹಾಗೂ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:30. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಸತ್ಯಪಿ ಸತ್ತ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಕಲಾವಿದರ ಧ್ವನಿಯಲ್ಲಿ ಕೇಳಿ ಶರಾಬಿ ಚಿತ್ರದ ಗೀತೆ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದುವರೆಗೆ ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಪದ ವೈವಿಧ್ಯ ಕರಪಾಲ ಮೇಳ. ಇಂದಿನ ಕರಪಾಲ ಮೇಳದಲ್ಲಿ ಕೇಳಿ ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘದ ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

ಶ್ರೀ ಸಂಗಮೇಶ್ವರ ಜಾನಪದ ಕರಪಾಲ ಮೇಳ. ಆ ಕರಪಾಲ ಮೇಳ ಕಥಾಭಾಗದಲ್ಲಿ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂಥ ಒಂದು ಕಥಾಭಾಗವನ್ನ ಮುಕ್ಕೋಟಿ ಜನತೆ ಮುಂದೆ ಯಾವ ರೀತಿಯಾಗಿ ಬಿತ್ತರಿಸ ನಮಗೂ.

0: ಕೇಳಬೇಕಲ್ಲವೇ ಮಗು?
1: ಅಲ್ಲವೇ ಗುರುವೇ.
0: ಎಲ್ಲಾದರೂ ಕೂಡ
1: ಹೌದು,
0: ನರಸಾವತಿ ಎಂಬತಕ್ಕಂತ ನಗರವನ್ನಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೋಪಾಲ ಎಂಬತಕ್ಕಂತ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನರಸಾವತಿ ಎಂಬತಕ್ಕಂತ ಮಡದಿಯೊಂದಿಗಾದರೂ ಕೂಡ,
1: ಆದರೂ
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವೇ.
0: ಅಂತಪ್ಪ ಗೂಡಿದ ಹಿಂತಪ್ಪ ನಗರಿಯಲ್ಲಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೋಪಾಲ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನಗರವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡುತ್ತಿದ್ದಾರೆ ಮಗು.

0: ಸಲುವಾಗಿ
1: ಅಲ್ಲವೇ
0: ನರಸಾವತಿ ಹೆಮ್ಮನವರಾದರೂ ಕೂಡ
1: ಆದರೂ
0: ತನ್ನ ರಾಜ್ಯದಲ್ಲಾದರೂ ಕೂಡ
1: ಆದರೂ
0: ತನ್ನ ನಾರಿಮಣಿಯರನ್ನಾದರೂ ಕೂಡ ಕರೆದು ಬಿಟ್ಟು
1: ಹೌದು
0: ಏನು ಮಾಡಿಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಹೆಣ್ಣು ಮಕ್ಕಳಿಗಾದರೂ ಕೂಡ
1: ಆದರೂ
0: ಅರಿಶಿನ ಕುಂಕುಮ ಭಾಗ್ಯವೇ ಮೇಲೆಂದು
1: ಹೌದು
0: ತಾನಾದರೂ ಕೂಡ
1: ಹೌದು
0: ಆ ನಗರದ ಹೆಣ್ಣು ಮಕ್ಕಳನ್ನಾದರೂ ಕರೆತಂದು ಬಿಟ್ಟು
1: ಹೌದು
0: ಅರಿಶಿನ ಕುಂಕುಮವನ್ನಾದರೂ ಇಟ್ಟು
1: ಹೌದು
0: ವಿಳ್ಳೆದೆಲೆಗಳನ್ನಾದರೂ ದಾನ ಧರ್ಮಗಳನ್ನಾದರೂ ಮಾಡುತ್ತಿದ್ದಾರೆ ಮಗು
1: ಹೌದಲ್ಲವೇ ಗುರುವಿ
0: ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಹಂತಪ್ಪ ಗೂಡಿದ ಹಿಂತಪ್ಪ ನಗರದಲ್ಲಾದರೂ ಕೂಡ
1: ಆದರೂ
0: ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರದಲ್ಲಾದರೂ ಕೂಡ ಒಂದು ಸುಂದರವಾದ ಕೆತ್ತನೆ ಕಲ್ಲಿನಿಂದ ಕೂಡಿರತಕ್ಕಂತಹ ಕೋಟೆಯೊಂದನ್ನಾದರೂ ಕೂಡ
1: ಹೌದು
0: ನಾವು ರೀತಿಯಾಗಿ ಕಟ್ಟಿಸಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಇಲ್ಲವೇ ಮಗು
1: ಅಲ್ಲವೇ.
0: ಈ ರೀತಿಯಾಗಿ ನಗರದಲ್ಲಾದರೂ ಕೂಡ
1: ಹೌದು
0: ಒಂದು ಸುಂದರವಾದ ಕೋಟೆಯೊಂದನ್ನಾದರೂ ಕಟ್ಟಿಸಿಕೊಂಡು
1: ಹೌದು
0: ಅಟ್ಟಹಾಸ ವೈಭವನಾಗಿ ಮೆರೆಯುತ್ತಿರಬೇಕಾದರೆ ತನ್ನ ನಗರದಲ್ಲಾದರೂ ಕೂಡ ತಾನಾದರೂ ಕೂಡ ನಗರದ ಬೀದಿಗಳನ್ನಾದರೂ ಕೂಡ ತಾನಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಮಗು
1: ಅವ ರೀತಿಯಾಗಿ.

0: ವಿಜಯಂ ಗೈದ ಬಿಟ್ಟಿದ್ದಾರೆ.
1: ಶುಭ ಶುಭ ಶುಭ ಶುಭ ಶುಭ ಶುಭ
0: ವಿಜಯಂ ಗೈದ ಪ್ರಾಣ ವಲ್ಲಭನಾದರೂ ಕೂಡ
1: ಆದರೂ
0: ಏನು ಮಾಡಿ ಬಿಟ್ಟಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ,
1: ಅಂದರೆ
0: ಜಂಗಮ ವೇಷಧಾರಿಯಾಗಿ ಬಂದು ನಿಂತು ಬಿಟ್ಟು
1: ಹೌದು
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರ ಮನೆಯ ದ್ವಾರ ಬಾಗಿಲೊಳ ನಿಂದು
1: ಹೌದು
0: ತಾನಾವ ರೀತಿಯಾಗಿ ಭಿಕ್ಷವನ್ನಾದರೂ ಬೇಡುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ?

0: ಈ ರೀತಿಯಾಗಿ
1: ವಿಧಿಗಳನ್ನಾದರೂ
0: ವಿಂಗಡಿಸಿಕೊಂಡು
1: ಹೌದು
0: ಕಾಲ ಯಾಪನೆಯನ್ನಾದರೂ ಮಾಡುತ್ತಿರಬೇಕಾದರೆ ಹಿತ್ತಲಾಗಿ ಏನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರುವೆ?
0: ಕೈಲಾಸ ವಾಸನಾಗಿರತಕ್ಕಂತ ಯಾವ ಶಂಕರನಾದರೂ ಕೂಡ ನಂದೀ ರೂಢನಾಗಿ ಭೂಲೋಕ

0: ಈ ರೀತಿಯಾಗಿ ನರಸಾವತಿಯ ಮನೆಯ ಮುಂದಲಾದರೂ ನಿಂತು ಬಿಟ್ಟು
1: ಹೌದು
0: ಭಿಕ್ಷವನ್ನಾದರೂ ಕೇಳಿರಬೇಕಾದರೆ ನರಸಾವತಿ ಹೆಮ್ಮನವರಾದರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಯಾರೋ ಬೇಡಲು ಬಂದ ಜಂಗಮರಿರಬಹುದು ಎಂಬುದಾಗಿ
1: ಅಲ್ಲವಿ
0: ಮುತ್ತೈದೆ ಭಾಗ್ಯದಲ್ಲಾದರೂ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಂದು ಬಿಟ್ಟಿದ್ದಾರೆ.
1: ಶಿವ ಶಿವ ಶಿವ ಶಿವ ಶಿವ ಶಿವ
0: ತುಂಬಿಕೊಂಡು ಬಂದು
1: ಹೌದು
0: ಆ ಜಂಗಮರ ರೂಪವನ್ನಾದರೂ ನೋಡಿಬಿಟ್ಟು
1: ಪರಮಾತ್ಮ
0: ಇವರು ಪರಶಿವನ ಹೋಲಿಕೆಯನ್ನು ಹೊಂದಿದಂತೆ ಕಾಣುತ್ತಿದೆ.
1: ಹೌದು
0: ಇವರು ಪರಶಿವನ ಅಲ್ಲದೆ ಮತ್ತಾರುವಲ್ಲ ಎಂಬುದಾಗಿ ತಿಳಿದು ಬಿಟ್ಟು
1: ಹೌದು
0: ಏನು ಮಾಡಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಆ ಪರಶಿವ ಮೂರ್ತಿಯಾಗಿರತಕ್ಕಂತ ಜಂಗಮ ರೂಪಿಯನ್ನಾದರೂ ಕೂಡ
1: ಆದರೂ
0: ಒಳಗೆ ಕರೆದುಕೊಂಡು ಹೋಗಿಬಿಟ್ಟು
1: ಹೌದು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾರೆ ಮಗು.
1: ಅಲ್ಲವೇ ಗುರು?
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿಬಿಟ್ಟು
1: ಹೌದು
0: ಆ ಪಾದ ಕಮಲಗಳನ್ನೇ ತೊಳೆದು ಬಿಟ್ಟಿದ್ದಾರೆ ಮಗು.
1: ಹೌದಲ್ಲವೇ ಗುರು?
0: ಆಗ ಪಾದ ಕಮಲಗಳನ್ನಾದರೂ ತೊಳೆದು ಬಿಟ್ಟು ಬಿಲ್ವೇ ಪತ್ರೆಯಿಂದ ತನ್ನ ಪೂಜೆಯನ್ನೇ ಮಾಡಿರಬೇಕಾದರೆ
1: ಆದರೆ
0: ಮಾಡಿಕೊಂಡು
1: ಹೌದು
0: ಇರಬೇಕಾದರೆ ಇತ್ತಲಾಗೇನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರುವೆ?
0: ಏನಾಗಿದೆ ಅಂತಂದರೆ
1: ಅಂದರೆ
0: ಆ ಜಂಗಮನಿಗಾದರೂ ಕೂಡ
1: ಹೌದು
0: ಮುಗಿದಂತ ಸಮಯದಲ್ಲಾದರೂ ಕೂಡ ತಾನಾದರೂ ಕೂಡ
1: ಹೌದು
0: ನರಸಾವತಿ ದೇವಿಯಾದರೂ ಕೂಡ
1: ಹೌದು
0: ಭಿಕ್ಷವನ್ನಾದರೂ ನೀಡಲು ತಾನಾವ ರೀತಿಯಾಗಿ ಹಾಡುತ್ತಾ ಬರುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ?

0: ಸಮನಾಗಿ ಭಿಕ್ಷವನ್ನು ನೀಡಲು ಹೋದಂತ ಸಮಯದಲ್ಲಾದರೂ ಕೂಡ ಹಿತ್ತಲಾಗಿ ಪ್ರಶೋ ಮೂರ್ತಿಯಾದರೂ ಕೂಡ ಏನೆಂಬುದಾಗಿ ಕೇಳಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ ಶಿವನಿ
0: ನಿಲ್ಲಿಸೋ ಮಹಾರಾಣಿ,
1: ಹೌದು
0: ಅಂದ ಕಾರಣ ನೀನು ಈ ರೀತಿಯಾಗಿ ಭಿಕ್ಷವನ್ನು ನೀಡಿದರೆ ನಾನು ಸ್ವೀಕರಿಸುವುದಿಲ್ಲ.
1: ಇಲ್ಲ,
0: ಪತಿ ಸುತರೊಂದೊಡಗೂಡಿ ಭಿಕ್ಷವನ್ನು ನೀಡಿದರೆ ಮಾತ್ರ ನಾನು ಭಿಕ್ಷವನ್ನು ಸ್ವೀಕರಿಸುತ್ತೇನೆ ಹೊರತು ಇಲ್ಲವಾದರೆ ಭಿಕ್ಷವನ್ನು ಸ್ವೀಕರಿಸುವುದಿಲ್ಲ ಎಂಬ ಮಾತನ್ನಾದರೆ ಬೆಳೆ ಬಿಡ್ತಾಳೆ ಮಗು.
1: ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ.
0: ಓ ಗೇಳಿರಬೇಕಾದರೆ ಯಾವ ನರಸಾವತಿ ಅಮ್ಮನವರಾದರೂ ಕೂಡ ತನ್ನ ಒಡಲ ದುಃಖವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡಿ ಹೇಳುತ್ತಿದ್ದಾಳೆ ಮಗು.

0: ಈ ರೀತಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ಹೇಳಿರಬೇಕಾದರೆ ಅಂದ ಕಾರಣ ಪರಶಿವ ಮೂರ್ತಿಯಾದರೂ ಕೂಡ
1: ಹೌದು
0: ನಿಲ್ಲಿಸೋ ನಿನ್ನ ಭಿಕ್ಷವನ್ನಾದರೂ ಕೂಡ
1: ಹೌದು
0: ಅಂದ ಕಾರಣ
1: ಹೌದು
0: ಮಕ್ಕಳಿಲ್ಲ ಎಂಬತಕ್ಕಂತ ಬಂಜೆಯರ ಕೈಯಿಂದಲೇನಾದರೂ ಕೂಡ
1: ಹೌದು
0: ನಾನು ಒಂದು ವೇಳೆ ಭಿಕ್ಷವನ್ನೇ ಪಡೆದದ್ದೇ ಆದರೆ ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂಬುದಾಗಿ ಹೇಳಿಬಿಟ್ಟು
1: ಹೌದು
0: ತಟ್ಟನೆ ಅದೃಶ್ಯನಾಗಿ ಪರಶಿವ ಮೂರ್ತಿಯಾದರೂ ಮಾಯವಾಗಿ ಬಿಟ್ಟಿದ್ದಾರೆ.
1: ಹೌದಲ್ಲವೇ ಗುರುವಿ?
0: ಯಾಗ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಕೇಳಬೇಕಲ್ಲವೇ ಮಗು?
1: ಅಲ್ಲವೇ ಗುರು.
0: ಅಯ್ಯೋ ಪರಮಾತ್ಮ, ಈ ಪಾಪಿ ಕರಗಳಿಂದ
1: ಹೌದು
0: ಒಬ್ಬ ಭಿಕ್ಷುಕನಾದರೂ ಭಿಕ್ಷವನ್ನು ತಿರಸ್ಕಾರವನ್ನು ಮಾಡಿಬಿಟ್ಟ.
1: ಹೌದು
0: ಅಂದ ಕಾರಣ
1: ಅಲ್ಲವೇ
0: ನಾನು ಈ ರಾಜ್ಯದಲ್ಲಿ ರಾಜರಾಣಿಯರಾಗಿದ್ದೇನು ಫಲ ಎಂಬುದಾಗಿ
1: ಅಲ್ಲವೇ
0: ಮಂಚವನ್ನ ಏರಿ ಮಲಗಿ ಬಿಟ್ಟಿದ್ದಾರೆ.
1: ಹೌದಲ್ಲವೇ ಶಿವನಿ?
0: ಆಗ ಮಲಗಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರಿಗಾದರೂ ಕೂಡ
1: ಹೌದು
0: ನಾವ ರೀತಿಯಾಗಿ ಮರಳಿ ಬರುತ್ತಿದ್ದಾರೆ ಮಗು.
1: ಅವರೀತಿಯಾಗಿ

0: ಹೊರತಾಗಿ
1: ಅಲ್ಲವೇ
0: ತನ್ನ ನಗರಿಗಾದರೆ ಬಂದು ಬಿಟ್ಟಿದ್ದಾರೆ.
1: ಹೌದಲ್ಲವೇ?
0: ಬಂದಿರಬೇಕಾದರೆ
1: ಆದರೆ
0: ತನ್ನ ಮಡದಿಯ ಆಗಿರತಕ್ಕಂತ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ನಾನು ಬರುವ ದಾರಿಯನ್ನೇ ಕಾದು ಕಾಯ್ತಿರ್ತಕ್ಕಂತ ನನ್ನ ಮಹಾರಾಣಿಯಾದರೂ ಕೂಡ
1: ಆದರೂ
0: ಈ ದಿನ ಏನು ನಡೆದಿರಬಹುದು ಕಾಣುತ್ತಿಲ್ಲವಲ್ಲ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಒಳಗೆ ಹೋಗಿ ನೋಡುತ್ತಿದ್ದಾರೆ.
1: ಅಲ್ಲವೇ
0: ಮೋರ್ಚ ಹಿಮ್ಮಡೆಯಾಗಿ ನರಸಾವತಿ ಅಮ್ಮನವರಾದರೂ ಮಲಗಿ ಬಿಟ್ಟಿದ್ದಾರೆ.
1: ಶುಭ ಶುಭ ಶುಭ ಶುಭ ಶುಭ ಶುಭ
0: ಮಲಗಿರಬೇಕಾದರೆ
1: ಆದರೆ
0: ನಡೆದಂತ ಸಕಲ ವಿಚಾರವೆಲ್ಲವನ್ನು ಕೂಡ
1: ಹೌದು
0: ಮಹಾರಾಜನ ಬಳಿ ಹೇಳಿಬಿಟ್ಟಿದ್ದಾರೆ.
1: ಅಲ್ಲವೇ ಗುರುವೆ?
0: ಹಾಗಾದರೆ ನಾನಾದರೂ ಕೂಡ
1: ಹೌದು
0: ಅದನ್ನೇ ಬಯಸುತ್ತಿದ್ದೆ.
1: ಹೌದು
0: ಆದ್ದರಿಂದ ನನ್ನ ರಾಜ್ಯವಾದರೂ ಬೆಳೆಯಬೇಕಾದರೆ
1: ಆದರೆ
0: ಎಲ್ಲಾ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ.
1: ಹೌದಲ್ಲವೇ ಗುರುವೆ?
0: ಆ ಮಕ್ಕಳ ಭಾಗ್ಯವಿಲ್ಲದ ಮೇಲೆ
1: ಅಲ್ಲವೇ
0: ನಾವು ರಾಜ ರಾಣಿಯರಾಗಿ ಜೇನು ಫಲ. ಆದ್ದರಿಂದ ನಾನು ಎಲ್ಲಿಯಾದರೂ ಹೋಗಿಬಿಟ್ಟು
1: ಹೌದು
0: ನಿನಗಾದರೂ ಕೂಡ
1: ಹೌದು
0: ಯಾವ ದೇವಾನು ದೇವತೆಗಳನ್ನಾದರೂ ಹಿಡಿದು
1: ಹೌದು
0: ಯಾವ ನರ ಮಾನವರನ್ನಾದರೂ ಹಿಡಿದು
1: ಹೌದು
0: ನಿನಗಾದರೂ ಒಂದು ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ
1: ಹೌದು
0: ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.

0: ಈಗ ಈ ರೀತಿಯಾಗಿ
1: ಅಲ್ಲವಿ
0: ಮಹಾರಾಜನಾಗಿರತಕ್ಕಂತ ನರಸೇಂದ್ರ ಭೋಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ಮೊನ್ನಿನಗಾದರೂ ಕೂಡ
1: ಹೌದು
0: ಒಂದು ಮಕ್ಕಳ ಸಂತಾನವನ್ನು ತರ್ತೇನೆ ಎಂಬುದಾಗಿ
1: ಅಲ್ಲವಿ
0: ಇತ್ತಲಾಗಿ ತಾನಾದರೂ ಕೂಡ ಘೋರಾರಣ್ಯವನ್ನಾದರೂ ಸೇರಿಬಿಟ್ಟಿದ್ದಾನೆ.
1: ಹೌದಲ್ಲವೇ ಗುರುವಿ?
0: ಆ ಘೋರಾರಣ್ಯವೆಲ್ಲವನ್ನು ತಿರುಗಿ ಬಿಟ್ಟು
1: ಹೌದು
0: ಭಗವಂತನನ್ನಾದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಭಗವಂತ

0: ಏನಾದರೂ ಪ್ರತ್ಯಕ್ಷನಾಗಿರಬೇಕಾದರೆ
1: ಆದರೆ
0: ಕೇಳು ಮಹಾರಾಜ,
1: ಹೌದು
0: ನಿನಗೆ ಏನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ
1: ಅಲ್ಲವೇ,
0: ಅಯ್ಯೋ ಪರಮಾತ್ಮ ನಾನು ಏನು ಕೇಳತಕ್ಕವನಲ್ಲ,
1: ಹೌದು
0: ನನಗಾದರೂ ಕೂಡ,
1: ಹೌದು
0: ನಾನಾದರೂ ಕೂಡ ಬೆಳೆಯಬೇಕಾದರೆ
1: ಆದರೆ
0: ನನ್ನ ನಾಡಿನಲ್ಲಾದರೂ ಕೂಡ,
1: ಹೌದು
0: ನಮಗಾದರೂ ಒಂದು ಮಕ್ಕಳ ಕುಡಿಯನ್ನು ಕೊಡು ಎಂಬುದಾಗಿ ಕೇಳಿರಬೇಕಾದರೆ
1: ಆದರೆ
0: ಆಗ ಪರಮಾತ್ಮನಾದರೂ ಕೂಡ,
1: ಹೌದು
0: ಅದರಂತೆಯೇ ನಾನಾದರೂ ಕೂಡ,
1: ಹೌದು
0: ಒಂದು ಮಾವಿನ ಕಾಯನ್ನು ಕೊಡುತ್ತೇನೆ,
1: ಹೌದು
0: ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮ ಪತ್ನಿಗೆ ಕೊಟ್ಟಿದ್ದೇ ಆದರೆ
1: ಆದರೆ
0: ಆಕೆಗಾದರೂ ಕೂಡ,
1: ಹೌದು
0: ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಎಂಬ ವಿಚಾರವನ್ನಾದರೂ ಹೇಳಿಬಿರಬೇಕಾದ್ರೆ
1: ಆದರೆ
0: ಆ ಪರಶಿವನಿಂದ ಒಂದು ಮಾವಿನ ಫಲವನ್ನಾದರೂ ಕೂಡ ತೆಗೆದುಕೊಂಡು ಬಂದು ಬಿಟ್ಟು,
1: ಹೌದು
0: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗೆ ಕೊಟ್ಟಿರಬೇಕಾದರೆ
1: ಆದರೆ
0: ಆ ಫಲವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದ್ರೆ
1: ಆದರೆ
0: ಆ ಪರಮಾತ್ಮನಾಗಿರತಕ್ಕಂತ ಪರಶಿವನ ಅನುಗ್ರಹದಿಂದ,
1: ಹೌದು
0: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗಾದರೂ ಕೂಡ 3 ತಿಂಗಳ ಗರ್ಭವತಿಯಾಗಿ ಬಿಟ್ಟಿದ್ದ.
1: ಹೌದಲ್ಲವೇ ಗುರುವಿ?
0: ಆ 3 ತಿಂಗಳ ಗರ್ಭಾವತಿಯಲ್ಲಾದರೂ ಕೂಡ,
1: ಹೌದು
0: ಏನನ್ನು ತಿಂದು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ
1: ಅಲ್ಲವೇ
0: ಏನನ್ನಾದರೂ ಬಯಸಿ ಬಿಟ್ಟಿದ್ದಾಳೆ ಮಗು
1: ಎಂಬುದಾಗಿ.

0: ಈ ರೀತಿಯಾಗಿ
1: ಅಲ್ಲವೇ
0: ಆ ಭಗವಂತನು ಕೊಟ್ಟಿರತಕ್ಕಂಥ ವರಪ್ರಸಾದದಿಂದ
1: ಹೌದು
0: ಆ ಮೂಡಲ ಸೀಮೆಯಲ್ಲಿರತಕ್ಕಂಥ ಮಗಿಮಾವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ನರಸಾವತಿ ಅಮ್ಮನವರಾದರೂ ಕೂಡ ದಿನ ನವ ಮಾಸಗಳನ್ನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಉರುಳುತ್ತಾ ಬಂದು ಬಿಟ್ಟಿದ್ದಾವೆ.

0: ಈ ರೀತಿಯಾಗಿ
1: ಅಲ್ವೇ
0: ನಾವು ಮಾಸಗಳಾದರೂ ತೊಂದರೆ ಬೇಕಾದರೆ
1: ಆದರೆ
0: ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಿದೆ ಬಿಟ್ಟಿದೆ
1: ಏನಾಗಿದೆ ಗುರುವಿ
0: ಏನಾಗಿದೆ ಅಂತಂದ್ರೆ
1: ಅಂದರೆ
0: ಯಾವ ನರಸಾವತಿ ಹೆಮ್ಮನವರಾದರೂ ಕೂಡ ಒಂದು ಗಂಡು ಮಗುವಿಗೆ ಜನ್ಮವನ್ನಾದ್ರೂ ಎತ್ತಿ ಬಿಟ್ಟಿದ್ದಾಳೆ
1: ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ
0: ಆ ಗಂಡು ಮಗುವಿಗೆ ಜನ್ಮವೆತ್ತಿರಬೇಕಾದರೆ
1: ಆದರೆ
0: ಆ ಮಗುವನ್ನಾದರೂ ಕೂಡ ಏನೆಂಬುದಾಗಿ ನಾಮಾಂಕಿತವನ್ನು ಮಾಡಿಬಿಟ್ಟಿದ್ದಾರೆ
1: ಏನೆಂಬುದಾಗಿ ಗುರುವೆ
0: ಬಿಲ್ವ ಶೇಖರ ಮಹಾರಾಜನೆಂಬುದಾಗಿ ನಾಮಾಂಕಿತವನ್ನಾದರೂ ಮಾಡಿಬಿಟ್ಟಿದ್ದಾರೆ
1: ಶಿವನೇ
0: ಆಗ ಬಿಲ್ವ ಶೇಖರ ಮಹಾರಾಜನೆಂಬಿಸಿಕೊಂಡಿರ್ತಕ್ಕಂತ ಯಾವ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ಆ ಗುರುಗಳಿಂದ ವಿದ್ಯಾಭ್ಯಾಸವನ್ನಾದರೂ ಮಾಡಿಕೊಂಡು ಬಿಟ್ಟು
1: ಹೌದು
0: ಹೀಗೆ ಕಾಲವನ್ನು ಕಳೆಯುತ್ತಿರಬೇಕಾದರೆ
1: ಆದರೆ
0: 7-8 ವರ್ಷದ ಬಾಲಕನಾಗಿ ಬಿಟ್ಟಿದ್ದಾನೆ
1: ಅಲ್ಲವೇ ಗುರುವೆ
0: ಆಗ ಬಾಲಕನಾಗಿರಬೇಕಾದರೆ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ಅವನಲ್ಲಿರತಕ್ಕಂತ ರಾಜ್ಯ ಕೀಟಗಳೆಲ್ಲವನ್ನು ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗೆ ಆ ಬಿರುದನ್ನಾದರೂ ಧರಿಸಿಬಿಟ್ಟು ಆತನ ರಾಜ್ಯವನ್ನಾದರೂ ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗಾದರೂ ಕೂಡ ಅರ್ಪಿಸಿಬಿಟ್ಟಿದ್ದಾರೆ ಮಗು
1: ಅಲ್ಲವೇ ಗುರುವೆ
0: ಆ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ನರಸಾವತಿ ನಗರವನ್ನಾದರೂ ಕೂಡ
1: ಹೌದು
0: ತನ್ನ ಪ್ರಜೆಗಳೊಂದಿಗೆ ಕೂಡಿಬಿಟ್ಟು ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನಾದರೂ ಮಾಡಿಕೊಂಡು
1: ಹೌದು
0: ತಾನಾವ ರೀತಿಯಾಗಿ ಹೋಗುತ್ತಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಯಾಗಿ
1: ಅಲ್ಲವೇ
0: ತನ್ನ ನಗರದ ಪ್ರಜೆಗಳೆಲ್ಲವನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ತನ್ನ ರಾಜ್ಯಭಾರವನ್ನಾದರೂ ನಡೆಸಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರುವಿ?
0: ಈ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇಂತಹ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ಬಹಳ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲವನ್ನು ಕೂಡ ಸಂತೈಸಿಕೊಂಡು ಆ ನಾಡಿನ ಜನರೆಲ್ಲರನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಹಾಲುಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ ತನ್ನ ನಗರ ಎಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟುಕೊಂಡು ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪ

0: ಪ್ರಜೆಗಳೆಲ್ಲರನ್ನು ಕೂಡ ಸಂತೈಸಿಕೊಂಡು,
1: ಹೌದು,
0: ಆ ನಾಡಿನ ಜನರೆಲ್ಲರನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು,
1: ಹೌದು,
0: ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಹಾಲಿಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು,
1: ಹೌದು,
0: ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ,
1: ಹೌದು,
0: ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ,
1: ಹೌದು,
0: ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ,
1: ಹೌದು,
0: ಆ ತನ್ನ ನಗರ ಎಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು,
1: ಹೌದು,
0: ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟಿಕೊಂಡು,
1: ಹೌದು,
0: ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜನ ಸೇವೆಯನ್ನು ಮಾಡಿಕೊಂಡು,
1: ಹೌದು,
0: ತನ್ನ ತಾಯಿಯಾಗಿರತಕ್ಕಂತ ನರಸಾವತಿ ಅಮ್ಮನವರ ಪಾದ ಸೇವೆಗಳನ್ನು ಮಾಡಿಕೊಂಡು,
1: ಹೌದು,
0: ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು. ಈ ರೀತಿಯಾಗಿ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ ತನ್ನ ನಗರ ಎಲ್ಲಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದರೆ ಪುರದ ಜನರೆಲ್ಲರೂ ಕೂಡ ತನ್ನ ಮಹಾರಾಜನ ಹೆಸರನ್ನು ಹೇಳುತ್ತಾ ತನ್ನ ನಗರದಲ್ಲಾದರೂ ಕೂಡ ಒಡ್ಡೊಲಗವನ್ನಾದರೂ ಇಟ್ಟುಕೊಂಡು ತಾನಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾರೆ ಮಗು.

0: ಮಹಾರಾಜಿ
1: ಅಲ್ಲವೇ
0: ತನ್ನ ನಗರಿಯಾಗಿರತಕ್ಕಂತಹ ಹಂದಕಾರನ ಮಹಾರಾಜನಾಗಿರತಕ್ಕಂಥವನಾದರೂ ಕೂಡ,
1: ಹೌದು
0: ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ,
1: ಹೌದು
0: ತನ್ನ ನರಸೇಂದ್ರ ಭೂಪಾಲ ಮತ್ತು ನರಸಾವತಿ ಅಮ್ಮನವರನ್ನಾದರೂ ಕೂಡ,
1: ಹೌದು
0: ಒಂದು ಪಲ್ಲಕ್ಕಿಯನ್ನಾದರೂ ತರಿಸಿಬಿಟ್ಟು,
1: ಹೌದು
0: ಅವರೀರ್ವರನ್ನಾದರೂ ಕೂಡ,
1: ಹೌದು
0: ಪಲ್ಲಕ್ಕಿಯೊಳಗಾದರೂ ಕುಳ್ಳರಿಸಿಕೊಂಡು ಬಿಟ್ಟು,
1: ಹೌದು
0: ತನ್ನ ನಗರವನ್ನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನ ನಗರವನ್ನಾದರೂ ಕೂಡ,
1: ಹೌದು
0: ತಳ್ಳಿಲು ತೋರಣದಿಂದ
1: ಹೌದು
0: ಶೃಂಗರಿಸಿಬಿಟ್ಟು,
1: ಹೌದು
0: ಅಡ್ಡ ಪಲ್ಲಕ್ಕಿಯಲ್ಲಾದರೂ ಜನರೆಲ್ಲರೂ ಕೂಡ,
1: ಹೌದು
0: ಜಯ ಪತಾಕಿಯನ್ನು ಸಾರುತ್ತಾ,
1: ಹೌದು
0: ತಾರಾದರೂ ಕೂಡ,
1: ಹೌದು
0: ತನ್ನ ನಗರವನ್ನಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನಾದರೂ ಮಾಡಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರು?
0: ಜಯ.

0: ಇಲ್ಲಿವರೆಗೆ ಮೂಡಿ ಬಂದ ಕಾರ್ಯಕ್ರಮ ಕರಪಾಲ ಮೇಳ, ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘ, ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲ್ಲಿ ಹೊನ್ನಾಗಲಿ ಜೀವನ.
4: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ.

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

ಕೇಳಿ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾ ಗಡಿಯಾರ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೇನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂಥ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್. ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು. ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವ ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಕಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳಿದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು. ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ ಹೋಗುವಾಗ ಅವನ್ ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನ್ ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಸ್ಬಿಟ್ಟ 6 ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನು ನಿಲ್ಸ್ದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ. ಅವ್ರಿಗೆ ಹೇಳ್ದೆ, ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರ ಮನಸ್ಸು ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮತ್ತೆ 6 ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ಗೆ ಎಲ್ಲೋ ಒಂಥರ ಕುತೂಹಲ ಬಂತು. ಓ, ಇದೇನೋ ಇದೆ, ಇದರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂಥದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ಕೆ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೆ ಏನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅವ್ರು ಚೆನ್ನಾಗೂ ಇರುತ್ತೆ. ಅದನ್ನ

0: ನಂಗೆ ಏನನ್ಸ್ತಾ ಇತ್ತು ಅವ್ನು ನುಡ್ಸಿದ್ದು ಏನಾದ್ರು ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂತು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದಾಗ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರೂ ಹಾರ್ಮೋನಿಯಂ ಕಲಿಬೋದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ಕೆ ಶುರು ಮಾಡ್ತೀರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬೋದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು, ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿ. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು ಅತ್ತೆ ಇದ್ರು ಯಜಮಾನ್ರು ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
1: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
0: ಓಹ್ ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ.
0: ಆಮೇಲೆ ನೀವು ನಿಮ್ಮ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಗಿಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗೂ ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನು ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ಮನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯನ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಅಮ್ಮ ದಿನಾಲು ಅದನ್ನೇನೆ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರು ಆಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೇನೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನ್ಗೆ ನನ್ನ ವಾಯ್ಸ್ ಅಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯ್ತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ,

0: ಅದ್ ಅನ್ಸುತ್ತೆ, ನಾವೇನೋ ಒಂದ್ ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ, ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ನೀವು ಹಾಡುವಂತ ಯಾವುದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
1: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದೆ ಯಾವಾಗ?
0: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮಂತ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವಿಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದ್ದೀವಿ, ನೀವು ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನು ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲಿದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು, ಪರಿಚಯದಲ್ಲಿ ಇರೋರ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
1: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರು ಬೇರೆ ಅವರ ಸಹಕಾರ ತಗೊಂತಿದ್ರ?
0: ಸಹಕಾರ ಅಂದ್ರೆ ಮೇಡಮ್ ಜೊತೆಲಿ ನಾನು ಟಚ್ ಎಲ್ಲ ಇದ್ದೆ, ಏನಿವೆ ಅವರು ಹೇಳ್ತಾ ಇದ್ರು ಏನೇನೇ ಇದ್ರು ನೋಡು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್ಲು. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು, ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು, ಅವ್ರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದಿದ್ರು ತುಂಬಾ ಕೇಳೋರು. ಮತ್ತೆ ಮಕ್ಕಳೂ ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳುಗರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ, ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡಿಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ, ನನ್ಗೇನೂ ಗೊತ್ತಿಲ್ಲ. ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನೂ ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರೂ ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರೂ ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ, ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳಿಬ್ರು ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನು ಹೋಗ್ಲಿಲ್ಲ. ಇಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂದ, ಖಂಡಿತ ಇದೆ ಮೇಡಮ್ ಬನ್ನಿ ತಗೊಂಡು ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡು ಬಂದೆ. ಬಂದು ಮನೇಲಿ ಇಟ್ಟಿದ್ದಾನೆ, ಅವನು ಅದನ್ನ ಮುಟ್ಟಿಲ್ಲ, ಅವನು ಏನು ಮಾಡಿಲ್ಲ, ಅವನ್ಗೇನೋ ಮೂಡಿಲ್ವಾ ಅಂತ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದುಬಿಟ್ಟು ನೋಡಿದೆ. ಸುಮ್ಮನೆ ಸರಿಗಮ ಪದನಿಸ, ನನಗೆ ಹಾರ್ಮೋನಿಯಂ ಬರೋದ್ರಿಂದ ಅದರಲ್ಲಿ ಸುಮ್ಮನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದು ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನು ನುಡಿಸ್ಬೋದು ಇದರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ, ಅದರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲ ಥರದಲ್ಲಿ ಈಗಾಗಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲನೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನು ನುಡಿಸ್ತಾ ಇದ್ದೀನಲ್ಲ, ಏನಾದರೂ ಮಾಡಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಅವಾಗ. ನವರಾತ್ರಿ ಸಮಯದಲ್ಲಿ ನಾನೇನು ಮಾಡಿದೆ, ಈ ವಾದ್ಯವನ್ನು ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನು ನುಡಿಸ್ದೆ. ಫಸ್ಟ್ ಟೈಮ್ ನುಡಿಸಿದ್ದೆ ಅದೇ ಹಾಡು. ನಾನು ಮನೆಯಲ್ಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೂ ನನಗೆ ಹಾಕ್ಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು

0: ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು, ಇವು ಹೊಸ ವಾದ್ಯ ಏನಿರದು, ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು, ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿದೆ.
1: ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೆ ಚೆನ್ನಾಗಿ ನೋಡಿಸ್ತೀರಾ. ಒಂಥರ ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡಿಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ದೀರ, ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ ಕಂಡ್ಕೊಂಡಾಗ, ಓ ಇದು ಹೀಗಿದೆ, ಕೈಯಲ್ಲಿ ನುಡಿಸ್ತೀನಿ ನಾನು ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪನ್ನು ಕೊಟ್ಟಿದ್ದಾರೆ. ಪೈಪನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮು ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸ್ ಏನ್ ತಗೊಳ್, ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನೂ ಶುರು ಮಾಡಿದೀನಿ ಅಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದೇ ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು. ಆದ್ಯ ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನು ಬಂತಲ್ಲ ಸೌಂಡು ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡು ನುಡಿಸ್ಬಹುದು ಅಂತ ಕಂಡ್ಕೊಂಡೆ.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ?
1: ಖಂಡಿತ.
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದೀರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ. ನಿಮ್ಮ

0: ಗಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದಿರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದ್ರೆ ಹಾಡಿಗೆಲ್ಲ ಸಂಯೋಜನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬಾ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನ ಮೊದಲಿಗೆ ಹಾಡಿದ್ದೆ. ಇವಾಗ ಅದು ನೆನಪನ್ನು ಇಲ್ಲ, ಟ್ಯೂನೆ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡ್ಬೇಕಿದನ್ನ ಅಂತ ಹೇಳಿ ಹಾಡ್ಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡ್ಬೇಕು, ಇಲ್ಲೇನೆ ನಾವು ಇದನ್ನ ನೀವೇ ಸಂಯೋಜನೆ ಮಾಡ್ಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವು ಹೇಗ್ ಮಾಡೋದು ಅಂತ ಮಾಡಿದೆ ನಾನು. ತುಂಬಾ ಇಷ್ಟಪಟ್ರು ಅವರೆಲ್ಲ, ಹಾಗೆ ತುಂಬಾ ಜನರದು ನನ್ಗೆ ಸ್ನೇಹಿತರಾದ್ರು. ಆಮೇಲೆ ಕೃಷ್ಣ ಹುನಗುಂದ್ ಸರ್ ಅಂತ ಅವರು ತುಂಬಾ ಸಾಹಿತ್ಯಗಳನ್ನ ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬಾ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಸಾಹಿತ್ಯ ಅವ್ರದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವೇ? ನಾ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರೂ ಮನ್ಸ್ ಮಾಡ್ಬೇಕು. ಒಬ್ಬರ ರಚನೆ ನಾನ್ ತಗೊಂಡು ನಾನ್ ಸಂಗೀತ ಸಂಯೋಜನೆ ಮಾಡಿಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ ರೆಡಿ ಇರ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲಿ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು. ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು, ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತು ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
0: ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೇ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟ ಪಟ್ಟವರು ಇದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದಾರೆ, ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
1: ತುಂಬಾ ಧನ್ಯವಾದ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು, ನನ್ನ ಸಂದರ್ಶನ ಮಾಡಿದಕ್ಕೆ, ನನಗೂ ಒಂದಿದ ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.

ಇದುವರೆಗೂ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ ಮಾಡಿಕೊಂಡಿರಿ. ಸಂದರ್ಶಿಸಿದವರು ಕೆಎಲ್ ರಾಜೇಶ್ವರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ

0: ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೆ?
3: ಹತ್ತು ಗಂಟೆ 30 ನಿಮಿಷಕ್ಕೆ ಸರಿಯಾಗಿ 12 ವರ್ಷಗಳನ್ನು ಪೂರ್ಣಗೊಳಿಸಿದ NDA ಸರ್ಕಾರದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗುವುದು.